ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಶ್ರೋತೃಬಾಂಧವರೇ, ಶುಭೋದಯದೊಂದಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಿಲಯದ ಇಂದಿನ ಅಂದರೆ 2026 ಇಸ್ವಿ ಮೇ ತಿಂಗಳ 10ನೆಯ ತಾರೀಕು ಭಾನುವಾರದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58:41. ಆತ್ಮೀಯರೇ, ವಿಶ್ವ ತಾಯಂದಿರ ದಿನದ ಶುಭಾಶಯಗಳೊಂದಿಗೆ ನಿಲಯದ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಗೈಯುತ್ತಿದ್ದೇವೆ.

ಇದು ಆಕಾಶವಾಣಿ ವಿಜಯಪುರ. ಆತ್ಮೀಯರೇ, ಇದೀಗ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಈ ಬೆಳಿಗ್ಗೆ 6:10 ನಮ್ಮ ನಿಲಯದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು. ರೈತರಿಗೆ ಸಲಹೆ ಕೇಳಲಿದ್ದೀರಿ ಇಂದು ಬೆಳಿಗ್ಗೆ 6:35 ನಮ್ಮ ನಿಲಯದಿಂದ. 6:40 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಈ ಬೆಳಿಗ್ಗೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳು, 7:45, 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ.

ಬೆಳಿಗ್ಗೆ 9 ಗಂಟೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಆತ್ಮೀಯರೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿನ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ನಂತರ 11 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ಕಾರ್ಯಕ್ರಮ ಬಿತ್ತರವಾಗುವುದು. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ, ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಕೇಶನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ ಮತ್ತು ಫಿಷರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ, ಪಿಎಂ ವಿಕಸಿತ್ ಭಾರತ್ ಜೀರಾಮ್ಜಿ ಮಿಷನ್ ಕುರಿತು ಮಾಹಿತಿ. 1:20 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿನ ಕಾರ್ಯಕ್ರಮ, 2:40 ಬಾಳ ಬೆಳಕು. ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಉಲಿ ನಲಿ ನೇರ ಫೋನ್ ಕಾರ್ಯಕ್ರಮ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮೂಡಿಬರುವುದು. 6:51 ಜನಪದ, ಕ್ಷಮಿಸಿ, ಕಿಸಾನ್ ವಾಣಿ ಕಾರ್ಯಕ್ರಮ. ಇಂದು ಸಂಜೆ 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ, ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಆತ್ಮೀಯರೇ, ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಬೆಂಗಳೂರಿನ ಭೇಟಿ ಕುರಿತು ವಿಶೇಷ ಬಾನುಲಿ ವರದಿ ಪ್ರಸಾರವಾಗುವುದು. ರಾತ್ರಿ 8:30 ನಮ್ಮ ನಿಲಯದಿಂದ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. 9:30 ಹಾಗೂ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿನ ಕಾರ್ಯಕ್ರಮಗಳು. ಆತ್ಮೀಯರೇ, ನಿಲಯದಿಂದ ಇದುವರೆಗೆ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಮುಂದಿನದಾಗಿ ಕೇಳೋಣ ಪುರಂದರದಾಸರ ಕೃತಿಯೊಂದನ್ನು ಬಿ ಆರ್ ಗೀತಾ ಹಾಗೂ ಆರ್ ಚಂದ್ರಿಕಾ ಅವರ ಗಾಯನದಲ್ಲಿ.

ವಂದನಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ದೇಶಭಕ್ತಿ ಗೀತೆಯೊಂದನ್ನು. ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿಯವರ ರಚನೆ, ಸಮೂಹಗಾನದಲ್ಲಿ.

ಇದಾಗಿತ್ತು ಇಂದಿನ ವಂದನಾ ಭಕ್ತಿಮಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು.

0: ಈಗ ಚಿಂತನ, ನಿಂಗರಾಜು ತೋರಹಳ್ಳಿಯವರಿಂದ.
1: ಸಮಾಜದ ಅತ್ಯಂತ ಚಿಕ್ಕ ಘಟಕ ಕುಟುಂಬ. ಮಗು ಜನಮೂಲದ ಅತ್ಯಂತ ಚಿಕ್ಕ ಪ್ರಭೆ, ಹೌದು ತಾನೆ? ನೋಟ, ತುಂಟಾಟ, ಆಟ, ಪಾಠ, ಓಟ ಮಗುವಿನ ಪ್ರಥಮ ಆದ್ಯತೆಗಳು. ಜಗತ್ತಿನ ಒಡಲೇ ಮಗುವಿನ ಮನಸ್ಸಿನ ತಿಳಿಯಾದ ಕಡಲು. ಮಗು ಪರಿಶುದ್ಧ ಸ್ಫಟಿಕದಂತಹ ಜೀವ ಜಗತ್ತಿನ ಪ್ರಜ್ಞಾಜ್ಯೋತಿ. ಇಂತಹ ಪರಿಶುದ್ಧವಾದ ಕಂದಮ್ಮಗಳನ್ನು ದೊಡ್ಡವರೆನಿಸಿಕೊಳ್ಳುವ ನಾವು ಕಲಕಿ. ಜಾತಿ, ಧರ್ಮ, ಭಾಷೆ ಎಂಬ ಹಳ್ಳ ಕೊಳ್ಳ ಕೆರೆ ನದಿಗಳಿಗೆ ಕಟ್ಟಿಹಾಕುತ್ತೇವೆ. ಇದನ್ನು ಅರಿತ ವಿಶ್ವಕವಿ ಕುವೆಂಪು ಹೀಗೆಂದರು: ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ನಾವು ಮಗುವನ್ನು ಅಲ್ಪಮಾನವನನ್ನಾಗಿ ಮಾಡುತ್ತೇವೆ ಎಂದರು. ಮಗುವಿಗೆ ಜಗತ್ತಿನ, ದೇಶದ, ಭಾಷೆಯ, ಧರ್ಮದ, ಜಾತಿಯ, ವರ್ಣದ ತಾರತಮ್ಯದ ಪರಿಮಿತಿ ಇಲ್ಲ. ಹೀಗಾಗಿ ಮನೆಯೇ ವಿಶ್ವಮಾನವನ ವಿಕಾಸದ ತಳಹದಿಯಾಗಬೇಕು. ಕುಬ್ಜತೆಯ ದೊಡ್ಡವರಾದ ನಾವು ಮಗುವಿನ ಮಮತೆಯ ಕಡಲಿಗೆ ನಾಂದಿ ಆಡಬೇಕು. ಮಗುವಿನ ಎಲ್ಲ ರೀತಿಯ ವಿಕಾಸದ ವೇದಿಕೆ ಮನೆ. ಮನೆಯೇ ಮೊದಲ ಪಾಠಶಾಲೆ. ಈ ಮನೆಯೇ ಅದರ ಆದ್ಯತೆ. ಮಗುವಿನ ತೊದಲು ದೊನಿಗೆ ತಾಯಿಯೇ ಮೊದಲ ಗುರು. ಮಮತೆಯೂ ಹೌದು, ಮಮತೆಯ ಕಡಲೂ ಹೌದು. ತಾಯಿ ದೇಶ ಭಾಷೆ ಮೀರಿ ಮಗುವಿನ ಸುರಸುಂದರ ಶಿಲ್ಪಿಯಾಗುತ್ತಾಳೆ. ಎಳೆಗರು ಎತ್ತಾಗದೆ ಎಂಬಂತೆ ಮಗು ಎಳೆತನದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತಾಯಿಯ ಎದೆ ಹಾಲು ಕುಡಿದು ಕನಸಿನಲ್ಲಿ ಬಾಯಿ ಚಪ್ಪರಿಸಿ ನಿದ್ರಿಸುತ್ತಾ ಚಪ್ಪರಿಸಿ ಪದ ಹಾಡುವ ಪರಿಪಾಠ ತೊಟ್ಟಿಲಲ್ಲೇ ಆರಂಭವಾಗುತ್ತದೆ. ತೆವಳುತ್ತಾ, ಬೀಳುತ್ತಾ, ಹೇಳುತ್ತಾ, ತೊದಲುತ್ತಾ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಿದ್ದು ಎದ್ದು ಮಗುವಿನ ಹಾರಾಟ ಕೀರಾಟ ಆರಂಭವಾಗುತ್ತದೆ. ತಾಯ್ತನದ ಸುವಾಸನೆ ಗಮನಿಸುವ ಮಗು ತಾಯಿಯ ಮಮತೆಯ ಕಣ್ಸನ್ನೆಗೆ, ಕೈ ಸನ್ನೆಗೆ, ಬಾಯಿ ಸನ್ನೆಗೆ, ತಾಯಿ ಭಾಷೆಗೆ ಧ್ವನಿಗೂಡಿಸುತ್ತದೆ. ತಾಯಿಯ ಲಾಲಿಯಾಡಿಗೆ ಮಗು ಕಿವಿಯಾಗಿ ಆಲಿಸುತ್ತ, ಆನಂದಿಸುತ್ತ, ಉಲ್ಲಾಸಿಸುತ್ತ ನಿದ್ರೆಯ ಜಗತ್ತಿಗೆ ಜಾರುತ್ತದೆ. ಮಗು ಪರಿಸರದ ಕೂಸು. ತಾಯಿಯ ಪರಿಪಾಲನೆಯಲ್ಲಿ ಬೆಳೆದ ಮಗು ದಿನ ಕಳೆದಂತೆ ಎತ್ತವರಿಂದ ಹೆಸರಿಲ್ಲದ ಮಗು ಹೆಸರೊಂದು ಪಡೆದುಕೊಂಡು ಕುಟುಂಬದ ಸದಸ್ಯರೊಂದಿಗೆ ಬೆರೆತು ಪ್ರೀತಿ, ಪ್ರೇಮ, ಸಹನೆ, ಸಂಸ್ಕಾರ, ಹೊಂದಾಣಿಕೆಯ ಸದ್ಗುಣ ಕಲಿಯುತ್ತದೆ. ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಸಿಂಗರಿಸುತ್ತಾ ಒಪ್ಪಾವರಣ ಮಾಡುವ ಕೌಶಲ್ಯ ರೂಢಿಸಿಕೊಳ್ಳುತ್ತದೆ. ತಂದೆಗೆ ಜೊತೆಯಾಗಿ ಬಾಳ್ವೆಗೆ ಬೇಕಾದ ಮೌಲಿಕ ಗುಣ ಪಡೆದುಕೊಂಡು ಕುಟುಂಬದಿಂದಲೇ ಸಮಾಜಕ್ಕೆ ಬೇಕಾದ ನಾಯಕತ್ವದ ಗುಣ ಗಳಿಸಿಕೊಳ್ಳುತ್ತದೆ. ತಾಯಿ ಭಾಷೆಯನ್ನು ನಿರ್ಗಳವಾಗಿ ಮಾತನಾಡುವ ಕಲೆಯನ್ನು ಮಗು ಮನೆಯಿಂದಲೇ ಪಡೆಯುತ್ತದೆ. ಮಗು ಪರಿಸರದ ಎಲ್ಲರಿಗೂ ಬೇಕಾದ ಒಂದು ಅಮೂಲ್ಯ ಎಳೆಯ ಗಿಡವಿದ್ದಂತೆ, ಇದನ್ನು ನಾವು ಪೋಷಿಸಿ ಬೆಳೆಸಿದಂತೆ ಬೆಳೆಯುತ್ತದೆ. ಫ್ರಾನ್ಸ್ ದೇಶದ ತತ್ವಜ್ಞಾನಿ ರೂಸೋ ಮಗುವನ್ನ ಕುರಿತು ತನ್ನ ಗ್ರಂಥ ಸೋಷಿಯಲ್ ಕಾಂಟ್ರಾಕ್ಟ್ನಲ್ಲಿ ಎಂದಿದ್ದಾರೆ: ಮ್ಯಾನ್ ಈಸ್ ಬಾರ್ನ್ ಟು ಫ್ರೀ ಬಟ್ ಈಸ್ ಎವ್ರಿವೇರ್ ಇಸ್ ಇನ್ ಚೈನ್ ಎಂದು. ಇದರ ಅರ್ಥ ನಿರ್ಬಂಧಗಳಿಲ್ಲದೆ ಬೆಳೆಯಬೇಕು ಮಗು ಎಂಬುದು. ಬೆಳೆಯುವ ಗಿಡವನ್ನು ಚಿವುಟುವುದು ನಿಸರ್ಗದ ದ್ರೋಹ. ನೀವೇ ಯೋಚಿಸಿ ನಿರ್ಧರಿಸಿ. ಸುಂದರ ಸಮಾಜಕ್ಕೆ ಫಲಭರಿತ ಮರಬೇಕೇ, ಬರಡು ಮರಬೇಕೇ? ಸದಾ ಹಸಿರಾಗಿರುವ ಮಗು ನಿಸರ್ಗದ ಕೂಸು. ನಿಸರ್ಗವೇ ಡಾರ್ವಿನ್ ಸಿದ್ಧಾಂತದ ತವರುಮನೆ. ಮಂಗನಿಂದ ಮಾನವನಾದ ವಿಕಾಸದ ಆದಿ ಕುಟುಂಬದ ಸುಂದರ ಪರಿಮಿತಿಗೆ ಬಂದು ನಿಂತಿದೆ. ಇದು ಮಗುವಿಗೆ ಬೆಳಕಿನ ಕಿರಣವಾಗಬೇಕು, ಕತ್ತಲೆಯ ಗೂಡಾಗಬಾರದು.
0: ಇದುವರೆಗೆ ನಿಂಗರಾಜು ತೋರಹಳ್ಳಿಯವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.
1: ಇಬ್ಬರು ಕಣ್ಣಿಗೆ ಕಾಣೋ ದೇವರು ತಾಯಿ ತಂದೆ.
2: ಆಕಾಶವಾಣಿಯ ವಿಜಯಪುರ ಎಫ್

ಆತ್ಮೀಯ ಕೇಳುಗರಿಗೆಲ್ಲ ನನ್ನ ನಮಸ್ಕಾರ. ನಾನು ಸುಮಾಗೌಡರ್ ಅಂತ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಂಥ ಗ್ರಾಮೀಣ ಸಾಂಪ್ರದಾಯಿಕ ಹಾಗೂ ಪಾರಂಪರಿಕ ಜ್ಞಾನದ ಹುಡುಕಾಟದ ಮತ್ತು ದಾಖಲೀಕರಣ ಅಭಿಯಾನದಲ್ಲಿ ನಾನು ಪ್ರೊಜೆಕ್ಟ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಗ್ರಾಮೀಣ ಜ್ಞಾನವೇ ಭಾರತದ ಶಕ್ತಿ, ನಿಮ್ಮ ನವೀನತೆ ದೇಶದ ಪ್ರಗತಿ. ಎಲ್ಲರೂ ಭಾಗವಹಿಸಿ ಮತ್ತು ಈ ಜ್ಞಾನದ ಹುಡುಕಾಟ ಅಭಿಯಾನ ಯಶಸ್ವಿಗೊಳಿಸಿ. ಕೃಷಿ, ಪಶು ಹಾಗೂ ಮಾನವ ಆರೋಗ್ಯ ಕ್ಷೇತ್ರಗಳಲ್ಲಿ ಹೊಸ ಆವಿಷ್ಕಾರಗಳಿಗೆ ಆಹ್ವಾನ. ಆತ್ಮೀಯ ರೈತ ಬಾಂಧವರೇ, ನೀವು ಬಳಸುವ ಗ್ರಾಮೀಣ ತಾಂತ್ರಿಕ ನವೀನತೆಗಳು, ಹೊಸ ಕೃಷಿ ಪದ್ಧತಿಗಳು, ಅತ್ಯುತ್ತಮ ಪರಂಪರಾಗತ ಔಷಧಿಯ ಜ್ಞಾನ, ಇವುಗಳನ್ನು ಹುಡುಕಾಟ, ದಾಖಲಾತಿ ಮತ್ತು ನೋಂದಣಿ ಮಾಡುವುದು ಈ ಅಭಿಯಾನದ ಉದ್ದೇಶ. ಹಾಗಾದರೆ ನಿಮ್ಮ ಬಳಿ ಈ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನವಿದೆಯೇ? ಮೊದಲು, ಹೊಸ ಕೃಷಿ ತಂತ್ರಜ್ಞಾನ, ಸುಧಾರಿತ ಬೀಜ, ಕೃಷಿ ಯಂತ್ರೋಪಕರಣ, ಬೆಳೆ ಪದ್ಧತಿ ಹಾಗೂ ವಿಶೇಷ ಆಹಾರ, ಗ್ರಾಮೀಣ ಸಾಂಪ್ರದಾಯಿಕ ಕೃಷಿ ಜ್ಞಾನ, ಪರಿಸರ ಸ್ನೇಹಿ ಕೃಷಿ ಪದ್ಧತಿ. ಎರಡನೆಯದಾಗಿ, ಪಶು ಚಿಕಿತ್ಸೆಯ ಸ್ಥಳೀಯ ವಿಧಾನ. ಮೂರು, ಪರಂಪರಾಗತ ಔಷಧೀಯ ಜ್ಞಾನ. ನಾಲ್ಕು, ಗ್ರಾಮೀಣ ಸಮಸ್ಯೆಗಳಿಗೆ ಸ್ಥಳೀಯ ಪರಿಹಾರ. ಹಾಗಿದ್ದರೆ ನಿಮ್ಮ ಆವಿಷ್ಕಾರವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿಕೊಳ್ಳುವ ಸದಾವಕಾಶ. ಯಾರು ಭಾಗವಹಿಸಬಹುದು? ರೈತರು, ಪಶುಪಾಲಕರು, ಗ್ರಾಮೀಣ ಆವಿಷ್ಕಾರಕರು, ಔಷಧೀಯ ಸಸ್ಯಜ್ಞಾನಿಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಯುವ ನವೋದ್ಯಮಿಗಳು, ಸ್ವಯಂ ಸೇವಾ ಸಂಸ್ಥೆಗಳು. ಹಾಗಾದರೆ ನಿಮಗೆ ದೊರೆಯುವ ಪ್ರಯೋಜನಗಳು ಏನು? ನಿಮ್ಮ ಆವಿಷ್ಕಾರಕ್ಕೆ ಅಧಿಕೃತ ದಾಖಲೀಕರಣ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಿಕೆ, ಆಧುನಿಕ ಮಾರುಕಟ್ಟೆಗೆ ತಾಂತ್ರಿಕ ಮಾರ್ಗದರ್ಶನ, ಬೌದ್ಧಿಕ ಆಸ್ತಿ IPRನ ಸಹಾಯ, ವಿಸ್ತೃತ ಪ್ರಸಾರ ಮತ್ತು ವ್ಯಾಪಕ ಬಳಕೆ ಅವಕಾಶ. ಸಲ್ಲಿಸಬೇಕಾದ ಮಾಹಿತಿ ಏನು? ನಿಮ್ಮ ಆವಿಷ್ಕಾರದ ವಿವರ, ಬಳಸುವ ವಿಧಾನ, ಪ್ರಯೋಜನಗಳು, ಚಿತ್ರ, ವಿಡಿಯೋ, ನಿಮ್ಮ ಸಂಪರ್ಕ ವಿವರಗಳು, ಮೊಬೈಲ್ ನಂಬರ್ ಹಾಗೂ ವಿಳಾಸ. ನಮ್ಮ ಜೊತೆಗೆ ಸೇರಿ ಗ್ರಾಮೀಣ ಜ್ಞಾನಕ್ಕೆ ರಾಷ್ಟ್ರೀಯ ವೇದಿಕೆ ನೀಡಿ. ಹಾಗಾದರೆ ಕೂಡಲೇ ಸಂಪರ್ಕಿಸಿ ಪ್ರಧಾನ ಸಂಶೋಧಕರು ರಮೇಶ್ ಬೀರ್ಗೆ, ಕೃಷಿ ಇಂಜಿನಿಯರಿಂಗ್ ವಿಭಾಗ, ಹಿಟ್ನಳ್ಳಿ ಫಾರ್ಮ್, ವಿಜಯಪುರ. ಮೊಬೈಲ್ ನಂಬರ್ 9513366856. ಪ್ರೊಜೆಕ್ಟ್ ಅಸಿಸ್ಟೆಂಟ್ ಸುಮಾಗೌಡರ್, ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ, ಹಿಟ್ನಳ್ಳಿ ಫಾರ್ಮ್, ವಿಜಯಪುರ. ಮೊಬೈಲ್ ನಂಬರ್ 9740704909. ಧನ್ಯವಾದಗಳು.

ರೈತರಿಗೆ ಸಲಹೆ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ.

ಆಕಾಶವಾಣಿ ವಿಜಯಪುರ ಕೇಂದ್ರವಿದು. ಆತ್ಮೀಯರೇ, ಇದೀಗ ಜನಪದ ಸಂಗೀತದಲ್ಲಿ ಸರ್ವಭೂಷಣ ಶಿವಯೋಗಿಗಳವರ ರಚನೆಯ ಪದಗಳು ಹಾಡಿದ್ದಾರೆ ಬಾಳಪ್ಪ ಹುಕ್ಕೇರಿ.

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

ಆತ್ಮೀಯರೇ, ಇದುವರೆಗೆ ಜನಪದ ಸಂಗೀತದಲ್ಲಿ ಸರ್ಪಭೂಷಣ ಶಿವಯೋಗಿಗಳವರ ರಚನೆಯ ಪದಗಳನ್ನು ಕೇಳಿದಿರಿ. ಹಾಡಿದವರು ಬಾಳಪ್ಪ ಹುಕ್ಕೇರಿಯವರು. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆತ್ಮೀಯರೇ, ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಬೆಂಗಳೂರಿನ ಭೇಟಿ ಕುರಿತು ವಿಶೇಷ ಬಾನುಲಿ ವರದಿ ಪ್ರಸಾರವಾಗುವುದು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন.

0: परसती धारा। अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರಿ

0: ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಎಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು, ಬೆಲೆಬಾಳುವ ಅರಣ್ಯ ಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ, ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ತಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ

ಮತ್ತು ಪಂಚಾಯತ್ ರಾಜ್ ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು, ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15ಕ್ಕೆ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇಹಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ 4 ಸಾವನ್ನಪ್ಪಿದ್ದು, ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜುಗುಜ್ಜಾಗಿದೆ. ದೇವರಾಯನದುರ್ಗದ ಶ್ರೀ ಭೋಗ ನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು. ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 ಕೋಟಿ ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ವಿಜಯಪುರ ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಸುಪ್ರಿಯಾ ರಘುನಂದನ್ ಅವರ ಗಾಯನದಲ್ಲಿ ಕೇಳೋಣ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯನ್ನು.

0: ಶ್ರೋತೃ ಬಾಂಧವರೇ, ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೊ ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
1: ಅವರ ನಾನು ಸಾಲಿಗೆ ಹೋಗ್ತೀನಿ ರೀ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನಿ ರೀ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನಿ ರೀ, ಓದ್ಕೋತೀನಿ.
0: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ತಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
1: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿಯ ವಿಜಯಪುರ ಎಫ್ಎಂ ಅನ್ನು. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ

0: ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿದೇಶಾಂಗ ಸಚಿವರು ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ.

ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡುಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ಧ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಆರ್ಡಿಒದ ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟ್ರದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ ರಕ್ಷಣೆಯನ್ನು ಗಮನಾರ್ಹವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುಧಾರಣೆಗಳು, ವೇತನವನ್ನು ಸಕಾಲಿಕವಾಗಿ ಪಾವತಿಸುವುದು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಕಡ್ಡಾಯವಾಗಿ ರವಾನಿಸುವುದು, ಗುತ್ತಿಗೆದಾರರು ಮತ್ತು ಪ್ರಧಾನ ಉದ್ಯೋಗದಾತರ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆಯ ವಿರುದ್ದ ಬಲವಾದ ಜಾರಿ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಒಪ್ಪಂದಗಳು ಮತ್ತು ಹರಾಜಿನ ಅರ್ಹತೆಯೊಂದಿಗೆ ಕಾರ್ಮಿಕ ಕಾನೂನು ಅನುಸರಣೆಯನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಈ ಕ್ರಮಗಳು ವೇತನ ಪಾವತಿಗಳಲ್ಲಿನ ವಿಳಂಬ ಮತ್ತು ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ಧ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ, ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಕಟಣೆಗಳು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಆತ್ಮೀರೇ ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೊಂದು ಪ್ರಕಟಣೆ.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಭಕ್ತ ಕುಂಬಾರ ಚಿತ್ರದ ಹಾಡು, ಪಿ.ಬಿ. ಶ್ರೀನಿವಾಸ್ ಅವರ ಗಾಯನದಲ್ಲಿ.

ಇದುವರೆಗೆ ಪ್ರಸಾರವಾದ ಗೀತೆಯನ್ನ ಕುಂತಿಪುತ್ರ ಚಿತ್ರದಿಂದ ಇದುಕೊಳ್ಳಲಾಗಿತ್ತು. ಆಲಿಸೋಣ ದತ್ತ ಚಿತ್ರದ ಹಾಡೊಂದನ್ನು.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: ಹಲೋ, ಏನು ಸಂಗೀತಾ, ಎಷ್ಟು ದಿವಸ ಆಯ್ತವ ಇವತ್ತು ಕಾಲ್ ಮಾಡಿಯಲ್ಲ?
1: ಹಲೋ ರೀ ಮೇಡಮ್, ನಮಸ್ತೆ ರೀ. ಆರಾಮದಿರಿಲ್ರಿ?
0: ಹಾ ಹಾ, ಆರಾಮಿದ್ದೀನಿ ಆರಾಮಿದ್ದೀನಿ. ನಾನು ನಿನಗೆ ನೆನ್ಸಕತ್ತಿದ್ದ ನೋಡು, ಯಾಕಂದ್ರೆ ಎಲ್ಲ ಹಳ್ಳಿಯಿಂದ ತಂದು ಕೊಡಕ್ಕಿ, ಮೆಕ್ಕಿತನಿ, ಇದು ಎಲ್ಲ ತರಕ್ಕಿ.
1: ಹೌದು ರೀ
0: ಹೆಂಗಿದ್ದೀರಿ,
1: ಮೇಡಮ್?
0: ಆರಾಮಿದ್ದೀರಿಲ್ಲ?
1: ಹಾಂ, ಆರಾಮಿದ್ದೀನಿ ನೋಡ್ರಿ ಮೇಡಮ್. ಅದಕ್ಕೆ ಈಗ ಹಳ್ಳಿಗೆ ಬಂದಿದ್ದೆ ರೀ ಮೇಡಮ್, ನೆನಪಾಯ್ತು ಮೇಡಮ್ಗೆ ನಮ್ಮ ಹಳ್ಳ್ಯಾಗಿಂದೆಲ್ಲ ಕಬ್ಬ ಮೆಕ್ಕೆತೆನಿ ಇಷ್ಟ ಅಂತ ಹೇಳಿ
0: ಹೌದು
1: ನೆನಪು ಮಾಡ್ಕೊಂಡು ಫೋನ್ ಮಾಡಿದೆ ರೀ ಮೇಡಮ್
0: ಹೌದಲ್ಲ.
1: ನಿಮಗೆ.
0: ಮತ್ತೆ ಹೆಂಗ ರಾಜಪ್ಪ, ಹೆಂಗದಾನೀಗ? ಮತ್ತೆ
1: ರಾಜಪ್ಪ ಅಜ್ಜಂದೇ ಒಂದು ದೊಡ್ಡ ಕತೆ ಆಗೈತ್ರಿ ಮೇಡಮ್. ಅದ್ರ ಸಂಬಂಧ ಬೇಜಾರಾಗಿ ನಿಮ್ಗೂ ಅಟ್ ಹೇಳೋಣ ಅಂತಂದು ಹಚ್ಚಿದ್ದೀರಿ ಮ್ಯಾಮ್. ಈ ಹಿಂದೆ ಬಂದಾಗೆಲ್ಲ ಪಾಪ ದೇಶ್ಮುಖ್ ಮೇಡಮ್ಗೆ ಭಾಳ ಇಷ್ಟ ಆಗ್ತಾವ್ರಿ, ವೈರಿ ಮೇಡಮ್ ಅತ್ತಂದು ತಂದು ಕೊಡ್ತಿತ್ತು ರೀ ಅಜ್ಜ. ಅಜ್ಜಂದು ಹೊಲನ ಬೇರೆದವ್ರು ಕಬಳಿಸ್ಕೊಂಡು

0: ಬಿಟ್ಟಾರ್ರಿ ಮೇಡಮ್.
1: ಏನ್ ಹೇಳಕತ್ತಿದ್ದಿ? ಹೌದ
0: ಹಿಂಗಾಗೈತ್ರಿ ಮೇಡಮ್, ನನಗೂ ಗೊತ್ತಿಲ್ರಿ. ನಿನ್ನೆ ಹಂಗೆ ಸಜ್ಜಕ್ಕೆ ಹಳ್ಳಿಗೆ ಬಂದು ನಮ್ದೆಲ್ಲ ತೋಟ ಪಟ್ಟಿ ನೋಡ್ಕೊಂಡು ಕೂತಿದ್ದೆ ರೀ, ಅಜ್ಜ ಬಂದ. ಹಿಂಗಾಗೈತ್ರಿ ಅವ್ವ, ಮೊನ್ನೆ ಒಂದು 4 ಮಂದಿ ಬಂದಿದ್ರು, ಮತ್ತು ನನಗೇನು ಅಕ್ಷರ ಗೊತ್ತಿಲ್ಲ, ಏನು ಗೊತ್ತಿಲ್ಲರಿ ಅವ್ವ, ತಿಳಿಲಾರ್ದ ಸಹಿ ಮಾಡಿಬಿಟ್ಟೇನಿ. ಈಗ ನಂದೆಲ್ಲ ಹೊಲನ ಬರ್ಸ್ಕೊಂಡ್ಬಿಟ್ಟಾರ್ರಿ ಅವ್ವ ಅಂತ ಹೇಳಕತ್ತಿದ್ರಿ ಮೇಡಮ್.
1: ಏನು ಹೇಳಕತ್ತೀರ? ಅಯ್ಯಯ್ಯೋ ಪಾಪ, ಎಂಥ ಒಳ್ಳೆ ಮನುಷ್ಯ ಅವನು.
0: ಪಾಪ ಅಜ್ಜ, ಮುಂಜಾನೆ ಹೇಳಾನ ನಶಿಕ್ನ್ಯಾಗ ಎದ್ದು ಇಷ್ಟು ವಯಸ್ಸಾಗೈತಂದ್ರು ಹೊಲಕ್ಕೆ ಹೊಕ್ಕಿದ್ರಿ ಮೇಡಮ್. ಭೂಮಿನ ನನ್ನ ತಾಯಿ ಅಥೆ ದುಡಿತಿದ್ದ ಮಾಡ್ತಿದ್ದ. ನಮ್ಮಂಥವ್ರಿಗೆ 4 ಮಂದಿಗೆ ಹೊಲ್ದಾಗ ಬೆಳೆದದ ಹಣ್ಣ ಹಂಪ್ಲ ಎಲ್ಲ ಸುಲಗಾಯಿ, ಮೊದ್ಲಾಗಿ ಕಡ್ಲಿ ಸುಲಗಾಯಿ, ಮೆಕ್ಕಿತೆನಿ, ಕಬ್ಬ ಎಲ್ಲ ತಂದು ಕೊಡ್ತಿತ್ರಿ ಮೇಡಮ್. ಪಾಪ ಅಜ್ಜ,
1: ಅಷ್ಟು ಹೆಂಗೆ ತಿಳಿಲಿಲ್ಲ ಅವ್ರಿಗೆ?
0: ಅವರು ಏನೋ ಸಾಲಿ ಕಲ್ತಿಲ್ರಿ ಮೇಡಮ್. ಮೊದಲೇ ಬಾ ಸಮಾಧಾನ ಮಂದಿ ಅನಕ್ಷರಸ್ತರು, ಏನೂ ತಿಳಿಯಂಗಿಲ್ರಿ. ಹಿಂಗೆ ನಮ್ಮಂಥವ್ರು ಒಂದು 4 ಮಂದಿ ತಿಳಿದವ್ರು ಬಂದು ಏನ್ರಿ ತಿಳಿಸಿ ಹೇಳಾನ ಹೌದತ್ತೇಳಿ ನಂಬಿಡ್ತಾವ್ರಿ, ಮುಗ್ದ್ರಿ ಮೇಡಮ್. ಪಾಪ ಒಂದು 4 ಮಂದಿ ಬಂದಾರತ್ರಿ, ಮೊನ್ನೆ ಹೊಲ್ದಾಗ ಕೂತೈತ್ರಿ ಅಜ್ಜ ಗಿಡದ ನೆಳಿಗೆ. ನಾವು ಹೊಲಕ್ಕೆ ಗೌರ್ಮೆಂಟ್ದವ್ರು ಕಳ್ಸ್ಯಾರ ಅಜ್ಜ ನಮ್ಮನ್ನು, ಮತ್ತು ಹೊಲ್ದಾಗೆಲ್ಲ ಸರ್ವೆ ಮಾಡ್ಕೊಂಡು ಸಹಿ ತೊಗೊಂಡು ಅವ್ರ ಫೋಟೋ ತೊಗೊಂಬಾ ಅಂದಾರ್ರಿ ಅಜ್ಜ ಅಂತ ಹೇಳ್ಯಾರ್ರಿ. ಪಾಪ ಮುತ್ಯಾಗ ಗೊತ್ತಿಲ್ಲ, ಓದಾಕೂ ಬರಂಗಿಲ್ರಿ ಮೇಡಮ್. ಅವರೆಲ್ಲ ಕಾಗದ ಪತ್ರ ಕೊಟ್ಟಾರ್ರಿ, ಮತ್ತು ಹೊಲ್ದಾಗ ಯಾರು ಸಿಗ್ಬೇಕ್ರಿ ಮುತ್ಯಾಗ, ಏನು ಬರ್ದೈತಿ ನೋಡಪ್ಪ ಅಂಥೇಳಿ ಸುಮ್ಮ ಆಯ್ತ್ರಿಯಪ್ಪ, ನೀವು ಸರ್ಕಾರದವ್ರು ಹತ್ತೀರಿ ಮತ್ತು ಅಂಥೇಳಿ ನಂಬಿ ಅವ್ರ ಮ್ಯಾಲೆ ನಂಬಿಕೆ ಇಟ್ಟು ಸಹಿ ಮಾಡಿಬಿಟ್ಟನ್ರಿ ಮೇಡಮ್. ಸಹಿನೂ ಮಾಡ್ಯಾನ್ರಿ, ಮತ್ತು ಫೋಟೋ ತಕ್ಕೊಂಡಾರ್ರಿ. ಹೊಲ್ದಾಗ ನಿಂದು ಫೋಟೋ ತಕ್ಕೋಬೇಕಪ್ಪ ಅಂತ ಹೇಳ್ಯಾರ್ರಿ. ಅಲ್ಲೇ ಒಂದು ಇದನ್ನು ಕಣ್ಣಿಂದು ಸ್ಕ್ಯಾನಿಂಗು ಮಾಡ್ಕೊಂಡು ಬಿಟ್ಟಾರ್ರಿ ಮೇಡಮ್. ಪಾಪ ಅಜ್ಜ ಗೊತ್ತ ಇಲ್ರಿ, ಮುಗ್ದು ಮನುಷ್ಯರು ಯಾರೇ ಒಂದಿಟ್ಟು ಕಲ್ತವ್ರು ಹೇಳಾನ ನಂಬಿಡ್ತಾವ್ರಿ. ಹಳ್ಳಿಯಾಗ ಹಿಂಗೆ ಭಾಳ ನಡಿಲಕತ್ತಾವ ನೋಡ್ರಿ ಮೇಡಮ್. ಈಗ ಹಂಗಾಗಿ ಪಾಪ ಅಜ್ಜಂದು ತಾರೇನ ಬೇರೆದವ್ರ ಹೆಸರಲ್ಲೇ ಆಗಿಬಿಟ್ಟೈತ್ರಿ ಮೇಡಮ್.
1: ಹೌದು
0: ಪಾಪ, ಅವನ ಸೊಸಿಗೆ ಆರಾಮ ಇದ್ದಿದ್ದಿಲ್ಲತ್ರಿ, ಹೆರಿಗೆನೂ ಚಾಲೂ ಆಗಿ ಹೆರಿಗೆ ಒಳಗೆ ಒಂದು ಸ್ವಲ್ಪ ಸಮಸ್ಯೆ ಆಗೈತೆ ಅಂತ ಹೇಳಿ ರೊಕ್ಕ ಬೇಡ್ಯಾನ್ರಿ ಮಗ. ಹಿಂಗ್ಯಪ್ಪ ರೊಕ್ಕ ತಂದು ಕೊಡು ಅತ್ತೆ ಹೇಳ್ಯಾನ. ಮಗ ಬ್ಯಾರೆ ಕಡೆ ಇರ್ತಾನ್ರಿ, ಅಲ್ಲಿ ರೊಕ್ಕ ಒಯ್ದು ಕೊಡುವಪ್ಪ ಅತ್ತನ ಮುತ್ತೆ ಪಾಪ ಹೊಲದ ಮ್ಯಾಲೆ ಸಾಲ ತೆಗಿಬೇಕತ್ತೇಳಿ ಹೋಗ್ಯದ್ರಿ. ತಗದ್ ನೋಡ್ಯಾರ್ರಿ ಮೇಡಮ್, ಮುತ್ತೆನ ಹೆಸರ ಇಲ್ಲ.
1: ಏನ್
0: ಹದಿನೈದು 20 ದಿನ ಸುಮ್ ಕೂತಾನ್ರಿ ಮುತ್ತೆ. ಅದು ಉತ್ತಾರೇನ ತಮ್ಮ ಹೆಸರ್ಲೆ ಮಾಡ್ಕೊಂಡ್ಬಿಟ್ಟಾರ್ರಿ ಮುತ್ತೆ. ಕಂಗಾಲಾಗಿ ಆ ಆಫೀಸ್ ಈ ಆಫೀಸ್ ಎಲ್ಲ ತಿರುಗಾಡ್ಯಾದ್ರಿ ಪಾಪ. ಹಿಂಗಾಗಿ ಕೋರ್ಟು ಕಚೇರಿ ಅಲಿಬೇಕ್ರಿ ಅದ ಅಜ್ಜ ಅವನ ಕಡೆ.
1: ಮಾಡಕ್ ಬರಲ್ಲಂತಿ
0: ಅದೇ ನೋಡ್ಬೇಕ್ರಿ ಮೇಡಮ್, ಅದನ್ನ ಕಾನೂನಾತ್ಮಕವಾಗಿ ಏನ್ ಮಾಡಕ್ ಬರ್ತೈತಿಯೋ ಕೇಳ್ಕೊಬೇಕಾಗ್ತೈತ್ರಿ ಅಜ್ಜ. ನಾನು ಒಂದಿಬ್ಬರ ಜೊತೆ ಮಾತಾಡ್ತೀನಿ ರೀ ಇವತ್ತು.
1: ಇಲ್ಲ ಒಂದ್ ಚಲೋ ವಕೀಲ್ರಿಗೆ ಭೇಟಿ ಆಗ್ರಿ, ಹೇಳ್ಕೊಡ್ತಾರ ಏನ್ ಹಿಂಗ ಮೋಸ ಮಾಡಿದಾರ ಅಂತ ಹೇಳ್ಬಹುದು. ಯಾಕಂದ್ರ ಅವ ಸೆನ್ಸಸ್ ಒಳಗ ಅದಾನ, ಬುದ್ಧಿಮಾಂದೆ ಅಂತೂ ಅಲ್ಲಲ್ಲ ಅವನು. ಮತ್ತೆ ನಾರ್ಮಲ್ ಮನುಷ್ಯ ಅದಾನ, ಅವನಿಗೆ ಹೋಯ್ದು ನಾವು ಸಾಕ್ಷಿ ಕೊಡಿಸಿ ಕೋರ್ಟ್ನಾಗ ಇದು ಮಾಡ್ಕೋಬಹುದು. ಕಂಪ್ಲೇಂಟ್ ಕೊಡಕ್ ಹೇಳ ಅವನಿಗೆ. ಹೀಗೆ
0: ಈಗ ಅದೇ ಕಂಪ್ಲೇಂಟ್ ಕೊಡಿಸಿ ಫಸ್ಟ್ FIR ಮಾಡಿಸಿ ಒಬ್ರು ಚಲೋ ವಕೀಲ್ರಿಗೆ ಹಿಡಿದು ಅಜ್ಜನ ಕಡೆ ಮಾತಾಡ್ಸಿಸ್ತೇನ್ರಿ ಮೇಡಮ್. ಆದ್ರೆ ಈಗ ಅವರು ಸಾಕ್ಷಿ ಅವನೇ ಮಾರ್ಯಾನ ಅನ್ನೋ ಹಂಗೆ ಎಲ್ಲದಕ್ಕೂ ಸಹಿ ತಗೊಂಡ್ಬಿಟ್ಟಾರ್ರಿ ಮೇಡಮ್ ಅವ್ರು. ಅದಕ್ಕಾಗಿ ಹೆಂಗ್ ಮಾಡಕ್ ಬರ್ತೈತೆ ನೋಡ್ಬೇಕ್ರಿ ಮೇಡಮ್. ಅವ್ರ ಮಗುಗೂ ಫೋನ್ ಹಚ್ಚಿದ್ನಿ ರೀ ಮೇಡಮ್ ಇವತ್ತು, ಹಿಂಗಿಂಗ್ ಆಗೈತಪ್ಪ ಮತ್ ನಿಮ್ಮಪ್ಪಗ ತ್ರಾಸ ಆಗೈತಿ, ನೀನು ಬಂದ್ಬಿಡು ಊರಿಗೆ. ಪಾಪ ಮುತ್ತೆ ಹೊಲ್ದಾಗ ದುಡ್ಕೊಂತೀನಿ ನಾವ್ರಿ ಮೇಡಮ್. ಮಗನ ಅಷ್ಟ ಅವ್ರಿಗೂ ಅಷ್ಟು ಎಜುಕೇಟೆಡ್ ಅಲ್ರಿ, ಸುಮ್ಮ ಒಂದ್ ಊರ್ ಕಡೆ ಆ ಕಡೆ ಮಂಗಳೂರ್ ಕಡೆ ದುಡ್ಕೊಂಡ್ ತಿನ್ನಾಕ್ ಹೋಗ್ಯಾರ್ರಿ. ಈಗ ಅವ್ರಿಗೂ ಕರೆಸ್ಬೇಕ್ರಿ ಮೇಡಮ್, ಕರೆಸಿ ಎಲ್ಲಾರು ಕೂಡಿ. ಅದಕ್ಕೆ ಏನಪ್ಪ ಅಂತಂದ್ರ ನಮ್ಮ ಊರಾಗ ಈಗ ಎಲ್ಲಾರಿಗೂ ರಾಜಪ್ಪಜ್ಜ ಒಂದು ಉದಾಹರಣೆ ಆಗ್ಬಿಟ್ರಿ ಮೇಡಮ್. ಮೊದಲು ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸ್ಬೇಕು, ಮತ್ತು ಹಿರಿಯರಾದವ್ರು ವಯಸ್ಸಾದವ್ರು ಮೊದಲು ಏನು ಮಾಡ್ಬೇಕಪ್ಪ ಅಂತಂದ್ರೆ ಯಾರೇ ಸೈನ್ ಹಾಕು, ಇದು ಸರ್ಕಾರದ ಕಾಗದ ಪತ್ರ ಐತಿ, ಇದು ನಾವು ಬ್ಯಾಂಕಿಂದ ಬಂದೀವಿ ಪೋಸ್ಟ್ ಆಫೀಸಿಂದ ಬಂದೀವಿ ಅಂತಂದ್ರೆ ಒಟ್ಟ ಸೈನ್ ಹಾಕಕ್ಕೆ ಹೋಗಬಾರ್ದ್ರಿ ಮೇಡಮ್.
1: ಹೌದು,
0: ಹೆಬ್ಬಟ್ಟು ಒತ್ತಿ ಸುಮ್ಮ ಆಗಿಬಿಡ್ತಾರ್ರಿ. ಪಾಪ ತಳಗ ನನ್ನ ಸಹಿ ಇವ್ರ ಸಹಿ ಐತಿ ಅಂತ ಹೇಳಿ ಬೇರೆದವರು ತಮ್ಮ ಬೇಕಾದವ್ರು ಸಹಿ ಮಾಡ್ಕೊಂಡ್ಬಿಡ್ತಾರೆ.
1: ಅಷ್ಟೇ ಅಲ್ಲ, ಈಗ ಗಣತಿ ಮಾಡಕ್ ಬರ್ತೀನಿ, ಎಷ್ಟು ಜನ ಇರ್ತೀರಿ, ನಿಮ್ಮ ಆಧಾರ್ ಕಾರ್ಡ್ ಬೇಕು, ನಿಮ್ಮ ರಿಲೇಷನ್ ರೀ, ಹಿಂಗೆಲ್ಲ ಹೇಳ್ಕೊಂತ
0: ಬರ್ತಾರೆ.
1: ಅವ್ರು ಯಾರಿಗೂ ನಾವು ನಮ್ಮ ಆಧಾರ್ ಕಾರ್ಡ್ ಕೊಡಬಾರ್ದು, ಅವ್ರ ಐಡಿ ಕಾರ್ಡ್ ನೋಡೋ ತನಕ ಕೊಡಬಾರ್ದು.
0: ಹೌದ್ರಿ ಮೇಡಮ್,
1: ಮೊದ್ಲು ಅದು ನಾವು ಮಾಡ್ಬೇಕು. ಮತ್ತೆ ಇದು ಎಂತದ್ದು ಆಯ್ತವ, ಇದು ವಯಸ್ಕರ ಶಾಲೆಯೊಳಗೆ ಶಾಲೆಯರ ಕಲಿಬಾರ್ದು ಅಜ್ಜ, ಈಗ ಎಲ್ಲಾರು ಕಲಿಕತ್ತಾರಲ್ಲ.
0: ಈಗ ಅದೇ ಹೇಳ್ಬೇಕ್ರಿ ಮೇಡಮ್, ಸಂಜೆ ಶಾಲಿನೇ ಅದನ್ನು ಒಂದ್ ಸ್ವಲ್ಪ ನಮ್ಮ ಊರಾಗ ಜಾಗೃತಿ ಮೂಡಿಸ್ಬೇಕಾಗೈತ್ರಿ ಮೇಡಮ್. ಪಾಪ ಅವನ ಅಜ್ಜನ ಅಂತವ್ರು ಬಾಳ ಮಂದಿ ಅದಾರ್ರಿ ಮೇಡಮ್ ನಮ್ಮ ಜಗತ್ತೊಳಗ. ಬಾಳ ಮಂದಿಗೆ ಹಿಂಗೆ ಮೋಸ ಆಗಕತ್ತೈತ್ರಿ. ಮೊದಲು ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾರೇ ಬರ್ಲಿ ಅವ್ರು ಮೊದ್ಲು ನಮ್ಮ ಮುಗ್ಧತೆಯನ್ನ ನಾವು ಮರೆಮಾಚಿ ಅವರಿಗೆ ಮೊದ್ಲು ಪ್ರಶ್ನೆ ಮಾಡಕ್ ಕಲಿಬೇಕ್ರಿ.
1: ಹೌದು,
0: ನೀವು ಯಾರು ಎಲ್ಲಿಂದ ಬಂದಿರಿ ಏನು ಅಂತ ಹೇಳಿ ನಾವು ಕಲಿಯೋ
1: ಕಾಗದ ಪತ್ರ ಒಯ್ದು ತೋರಿಸ್ಬೇಕ್ರಿ ಬೇರೆದವ್ರಿಗೆ. ಒಯ್ದು
0: ಹೌದ್ರಿ ಮೇಡಮ್, ಇವತ್ ಮುತ್ಯಾಗ ಅದೇ ಅಂದೇನ್ರಿ ಮೇಡಮ್. ಬೇರೆದವ್ರಿಗೆ ಓದಾಕ್ ಬಂದವ್ರಿಗೆರೆ ಪಕ್ಕದ ಮನೆಯವ್ರಿಗೆರೆ ಯಾರಿಗೆರೆ ಹುಡುಗರಿಗೆ ಶಾಲಿ ಹುಡುಗರಿಗೆರೆ ತೋರಿಸಿ ಇದ್ರಾಗ ಏನೈತಪ್ಪ ಓದಿ ಹೇಳ್ರಿ ನನಗೆ ಅಂತ ಹೇಳಿ ಮೊದಲು ಅದನ್ನು ಓದಿಸ್ಕೊಂಡ ನಂತರ ನೀವು ಸಹಿ ಹಾಕ್ರಪ್ಪ ಅಂತೇಳಿ ಆ ಜಾಗ ಅದನ್ನ ಹೇಳ್ಕೊತ ಕೂತಿದ್ದೆ ರೀ ಮೇಡಮ್.
1: ಆದ್ರೂ

0: ರಾಜ ಅಪ್ಪ ಕರ್ಕೊಂಡು ಬರ್ರಿ ಈ ಕಡೆ ಬಿಜಾಪುರ ಕಡೆ ಕರ್ಕೊಂಡು ಬರ್ರಿ, ಮಾತಾಡೋಣ ಅಂತ
1: ಹಾಂ ರೀ
0: ಒಂದು
1: ಮೇಡಮ್,
0: ನಮ್ಮ ಸಂಘ ಒಳಗೆಲ್ಲ ಅದು ಟಾಪಿಕ್ ಇಡೋನು,
1: ಅದೇ ರೀ ಮೇಡಮ್,
0: ಯಾರ್ಯಾರಿಗೆ ಏನೇನು ಮಾಡಕ್ಕೆ ಬರ್ತದ ನೋಡೋಣಂತ.
1: ಕರ್ಕೊಂಡ್
0: ಹಾಂ
1: ಬರೋಣ ರೀ ಮೇಡಮ್,
0: ಅದು
1: ಕರ್ಕೊಂಡ್
0: ಸಾಲ್ವ್
1: ಬರ್ತೀನಿ
0: ಮಾಡೋಣ
1: ರೀ
0: ತಗೋ
1: ಮೇಡಮ್.
0: ಅವ್ರ ಪ್ರಾಬ್ಲಮ್.
1: ಹಾಂ ರೀ ಮೇಡಮ್, ಅದಕ್ಕೆ ಅವರ ಒಬ್ರಿಗೆ ಚಲೋ ವಕೀಲ್ರಿಗೆ ಹಿಡಿದು ನಾವೇ ಎಲ್ಲರೂ ಕೂಡಿ ಅವಂಗ ಮುತ್ಯಾಗ ನ್ಯಾಯ ಕೊಡ್ಸೋಣ ರೀ ಮೇಡಮ್.
0: ಮಾಡೋಣ
1: ಮತ್ತು
0: ಮಾಡೋಣ
1: ಹಿಂಗೆ ಬೇರೆ ಕಡೆನೂ ಆಗ್ಲಾರ್ದಂಗ ನಾವು ಎಲ್ಲ ಜಾಗೃತಿ ಮಾಡ್ಬೇಕು ರೀ ಮೇಡಮ್. ಒಂದಿಷ್ಟು
0: ಮಾಡಲೇಬೇಕು.
1: ಹಳ್ಳಿಗಳೊಳಗೆ
0: ಹೌದು
1: ಒಂದಿಷ್ಟು
0: ಹೌದು.
1: ಕಾರ್ಯಕ್ರಮ ಮಾಡಿಕೊಂಡು ಪಾಪ ಅವ ಅಜ್ಜ ಎಷ್ಟು ಸಮಾಧಾನಲೇ ಇರ್ತಿದ್ದನ್ ರೀ, ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಸಪ್ಪಾಗಿ ಕುಂತು ಬಿಟ್ಟಾನ ರೀ,
0: ಹೌದ ಇದೇ
1: ನೋಡಕ್ಕಾಗಕತ್ತಿಲ್ಲ ರೀ
0: ನೋಡವ್ವ,
1: ಮೇಡಮ್.
0: ಒಳ್ಳೆಯವ್ರಿಗೆ ಯಾವಾಗೂ ಇಂಥದ್ದೇ ಇರ್ತದೆ ನೋಡಿ
1: ಇಂಥದ್ದೇ
0: ಟೈಮ್.
1: ಇರ್ತೈತೆ ರೀ ಮೇಡಮ್. ಈಗ ಅದೇ ನೀವು ಅಂದಂಗೆ ಈಗ ಗಣತಿಗತ್ ಹೇಳಿ ಈಗ ಗಣತಿ ಶುರು ಆಗೈತಿ, ಸರ್ಕಾರದವರು ಒಂದು ಕಾರ್ಯಕ್ರಮ ಮಾಡ್ತಿರ್ತಾರೆ ರೀ ಮೇಡಮ್, ಅದನ್ನು ದುರುಪಯೋಗ ಮಾಡ್ಕೊಂಡು ಒಂದಿಷ್ಟು ಜನ ಎಲ್ಲಾರ ಕಡೆ ಇದು
0: ಭಾಳ
1: ಮಾಡ್ಕೊಳಕ್ಕೆ.
0: ಮೊನ್ನೆ ನೋಡಿದ್ರೆ ಇಲ್ಲೇ ನಮ್ಮ ಕಡೆನೆ ಒಳಗೆ ಬಂದು ಒಂದು ಗ್ಲಾಸ್ ನೀರು ಕೊಡ್ರಿ ಅಂತ ಹೇಳಿ ಅವ್ನ ಕೊಳ್ಳಂದೆಲ್ಲ ತಕೊಂಡು
1: ತಕೊಂಡು
0: ಹೋಗ್ಬಿಟ್ಟ,
1: ಹೋಗ್ಯಾನ ರೀ. ಹೌದು ರೀ ಮೇಡಮ್,
0: ರುಚಿ ಮಾಡಿ
1: ನಮ್ಮಲ್ಲಿ
0: ತಕೊಂಡು ಹೋಗ್ಯಾನ
1: ಕರೆಕ್ಟ್
0: ಅಂತ.
1: ರೀ ಮೇಡಮ್.
0: ಅದಕ್ಕೆ ಆದಷ್ಟು ಅಪರಿಚಿತರಿಗೆ ನಾವು ಯಾರಿಗೂ ಸಮೀಪ ಕರ್ಕೋಬಾರ್ದು. ಭಾಳ ಶಾಣೆ ಅಂತ ಬಂದ್ರೂ ನಾವು ನಮಗೆ ಯಾರು ಬೇಕು
1: ಹೌದು ರೀ ಮೇಡಮ್,
0: ಅವ್ರಿಗೆ ಆ ಕಾಗದ ಪತ್ರ ತೋರಿಸ್ಬೇಕು,
1: ತೋರಿಸ್ಬೇಕು ರೀ
0: ಬರಲಿಲ್ಲ
1: ಮೇಡಮ್.
0: ಅಂದ್ರೂ
1: ಹೌದು ರೀ ಮೇಡಮ್,
0: ಹಾಂ ಕನ್ನಡ ಭಾಷೆ ಬರಲಿಲ್ಲ ಅಂದ್ರೂ ಕಲಿಬೇಕು. ಈಗ
1: ಕಲಿಬೇಕು ರೀ
0: ಎಲ್ಲದ್ರಾಗ
1: ಮೇಡಮ್.
0: ಕಾಗದ ಪತ್ರ ಇದೆ.
1: ಹೌದು ರೀ ಮೇಡಮ್.
0: ಏನು ಮಾಡ್ತೀವ, ಭಾಳ ಕೆಟ್ಟ
1: ಮತ್ತು
0: ಅನಿಸ್ತು
1: ಯಾರೇ
0: ನೋಡವ್ವ.
1: ಬಂದ್ರೂ ನಾವು ಐಡಿ ಕಾರ್ಡ್ ನೋಡೇನೆ ಒಳಗೆ ಕರ್ಕೊಳ್ಳೋದು ಭಾಳ ಚಲೋ ರೀ
0: ಭಾಳ
1: ಮೇಡಮ್. ನೀವು
0: ಚಲೋ.
1: ಅಂದಂಗೆ ಈಗ ಸಿಟಿಗಳೊಳಗೆ ಯಾಮಾರ್ಸಕತ್ತಾರ ರೀ ಮೇಡಮ್, ಪಾಪ ಇವು ಹಳ್ಳಿ ಮಂದಿ ಬಿಡ್ರಿ. ಸಿಟಿಗಳೊಳಗೂ ನಡೆದೈತೆ ರೀ ಮೇಡಮ್.
0: ಹೌದು
1: ಅಜ್ಜನ ಜೀವನ ಎಷ್ಟು ಹೊಲದ ಮೇಲೆ ಪ್ರೀತಿ ಇಟ್ಕೊಂಡಿದ್ದ, ಹೊಲನ ನನ್ನ ತಾಯಿ ಅವ್ವ, ನನ್ನ ತಾಯಿ ಇದ್ದಂಗೆ ಅವ್ವ ಅತ್ತೆ ಬಂದಾಗೆಲ್ಲ ಮಾತಾಡ್ತಿದ್ನ ರೀ
0: ಹೌದು
1: ಅಜ್ಜ.
0: ಹೌದಲ್ಲ.
1: ಮತ್ತು ಸಬ್ಸಿಡಿಯಾಗ ಏನೂ ತಿಳಿತಿದ್ದಿಲ್ಲ ರೀ ಪಾಪ. ಊರಾಗ ಒಂದಿಷ್ಟು ಚಲೋ ಮಂದಿನೂ ಇರ್ತಾರೆ ರೀ, ಸಹಾಯ ಮಾಡ್ತಿರ್ತಾರ. ಸಬ್ಸಿಡಿದು ಬೀಜ ತಗೋತಿದ್ದ, ಗೊಬ್ಬರ ತಗೋತಿದ್ದ, ತಾನು ಪಾಡಿಗೆ ತಾನು ದುಡ್ಕೋತ ಹೋಗ್ತಿದ್ರಿ ಅಜ್ಜ.
0: ಅಲ್ಲ ಏನಾರ ಕೊಟ್ರಿ ಎಷ್ಟು ತುಂಬಿ ತುಂಬಿ
1: ತುಂಬಿ
0: ಕೊಡವ್ನು,
1: ತುಂಬಿ
0: ಇಷ್ಟು
1: ಕೊಡಾವ್ರಿ,
0: ಇಷ್ಟು ಬೇಡಪ್ಪ
1: ಈ ಸಲ
0: ಅಂದು
1: ನಿಮಗೆ
0: ಕೇತ.
1: ಕೊಡಾಕ ನನ್ನ ಅತ್ತೆಕ್ ಏನೂ ಇಲ್ರಿ ಅವ್ವ ಅತ್ತೆ ಅಳ್ಕೋತ ಬಂದ್ರಿ ಅಜ್ಜ. ಭಾಳ ದುಃಖ ಅನಿಸ್ತ್ರಿ ಮೇಡಮ್ ನನಗೂ.
0: ನೋಡ್ರಿ
1: ಹಂಗಾಗಿ ಭಾಳ ಮನಸ್ಸಿಗೆ ಬೇಜಾರಾಗಿ ನಿಮಗೆ ಫೋನ್ ಹಚ್ಚಿದೆ ನೋಡ್ರಿ ಮೇಡಮ್.
0: ಇಲ್ಲ ಹಂಗೆ ಮಾಡೋಣಂತ ಸಂಗೀತ, ಕರ್ಕೊಂಡು ಬರ್ರಿ
1: ಒಂದು
0: ಅವರಿಗೆ.
1: ಸಲ ಪಜ್ಜಗ ಕರ್ಕೊಂಡ್
0: ಈಗ
1: ಬರ್ತೀನಿ
0: ಅಲ್ಲಿ
1: ರೀ
0: ಏನೇನು
1: ಮೇಡಮ್.
0: ಮಾಡ್ತೀರಿ ಮುಂದಿನ ಪ್ರೊಸೀಜರ್ ಇಲ್ಲಿ ಮಾಡೋಣಂತ
1: ಹಾಂ ರೀ ಮೇಡಮ್,
0: ಕರ್ಕೊಂಡು ಬರ್ರಿ.
1: ಒಂದ್ಸಲ ಅಜ್ಜಗ ಕರ್ಕೊಂಡ್
0: ಹಾಂ
1: ಬರ್ತೀನಿ ರೀ
0: ಹಾಂ
1: ಮೇಡಮ್. ನಾವು ಎಲ್ಲ ನಮ್ಮ ಸಂಘದ ವತಿಯಿಂದ ಅವಂಗ ಏನಾಗ್ತೈತಿ ಸಹಾಯ ಮಾಡೋಣ ರೀ ಮೇಡಮ್.
0: ಮಾಡೋಣ ಮಾಡೋಣ
1: ಮಾಡಿ ಅವಂಗ ಒಟ್ಟು ನ್ಯಾಯ ಒದಗಿಸಿ ಅವಂಗ ಸಂಜೆ ಸಾಲಿಗೂ ಸೇರ್ಸೋಣತ್ ರೀ ಮೇಡಮ್. ಅದಕ್ಕೆ ನಾವು ಎಲ್ಲ ನಮ್ಮ ಜನಗಳಿಗೆ ಏನು ಹೇಳೋದಂದ್ರಿ ರೀ ಮೇಡಮ್, ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ ಏನದ ನಿಮ್ಮ ಹೊಲದ ಉತ್ತಾರಿ ಕೂಡ ಮೊದಲು ಲಿಂಕ್ ಮಾಡ್ಕೋಬೇಕು. ಲಿಂಕ್ ಮಾಡ್ಕೊಂಡು ನಂತರ ನಿಮ್ಮದು ಬಯೋ ಸ್ಕ್ಯಾನ್ ಇರ್ತೈತೆ ರೀ ಮೇಡಮ್. ಬಯೋ ಸ್ಕ್ಯಾನ್ ಅಂದ್ರೆ ನಮ್ಮ ಕಣ್ಣಿಂದ ಸ್ಕ್ಯಾನ್ ತಗೊಂಡು ಸಬ್ ರಿಜಿಸ್ಟರ್ದಾಗ ನಾವೇ ಹೋದಾಗನ ನಮ್ದು ರಿಜಿಸ್ಟ್ರೇಷನ್ ಆಗ್ತಾವ್ರಿ ಮೇಡಮ್.
0: ಹೌದಲ್ಲ.
1: ಮತ್ತು ಅವಂಗ ಅಜ್ಜ ಗೊತ್ತಾಗಿಲ್ಲರಿ. ಇನ್ನು ಮೊದಲು ನಾವು ಮುಖ್ಯವಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಯಾವುದೇ ಒಂದು ಕಾಗದ ಪತ್ರ ಸಣ್ಣ ಚೀಟಿಗೆ ನಾವು ಸಹಿ ಹಾಕ್ಬೇಕಂದ್ರೂ ಅದ್ರೊಳಗೆ ಏನೈತಿ ಅನ್ನೋದನ್ನು ತಿಳ್ಕೊಂಡಾಗ ಸಹಿ ಹಾಕ್ಬೇಕ್ರಿ ಮೇಡಮ್.
0: ಹೌದು ಹೌದು.
1: ಅದನ್ನು ನಾವು ಅವ್ರಿಗೆ ತಿಳಿಸ್ಬೇಕು ಅಷ್ಟೇ ರೀ ಮೇಡಮ್. ಈಗ ಯಾಕಂದ್ರೆ ನಮಗೆ ಓದಾಕ್ ಬರಲಿಲ್ಲ ಅಂದರೂ ಓದಿದವ್ರ ಕಡೆ ತಿಳಿಸ್ಕೊಂಡ ಸಹಿ ಹಾಕ್ಬೇಕ್ರಿ ಮೇಡಮ್. ಈ ಸಹಿ
0: ಹೌದು.
1: ಆ ಮುತ್ಯಂದ ಹೆಬ್ಬಟ್ಟಿನ ಗುರುತಿನಿಂದನ ಈಗ ಒಂದು ಹೊಲ ಬೇರೆದವ್ರಿಗೆ ಹೋಗ್ಬಿಡ್ತಾರೆ ಮೇಡಮ್.
0: ಆಯ್ತು,
1: ಪಾಪ
0: ಏನಾರ ಮಾಡೋಣಂತ ಬಾ ಮತ್ತ ಬಂದಾಗ.
1: ಹಾಂ ರೀ ಮೇಡಮ್,
0: ಬಾ
1: ಬರ್ತೀನಿ ರೀ ಮೇಡಮ್.
0: ಬಾ
1: ಮುಂದಿನ
0: ಹಾಂ
1: ವಾರದಾಗ
0: ಹಾಂ
1: ಬರತ್ತೀನಿ ರೀ ಮೇಡಮ್,
0: ಆಯ್ತು ಆಯ್ತು
1: ಭೇಟಿ ಆಗೋಣ ರೀ ಮೇಡಮ್.
0: ಆಯ್ತು ಆಯ್ತು.
1: ಹಾಂ ರೀ, ಇಲ್ರಿ
0: ಇಡ್ಲ.
1: ನಮಸ್ತೆ ರೀ ಮೇಡಮ್.
0: ನಮಸ್ಕಾರ.
2: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಭಾಗವಹಿಸಿದವರು ಸಂಗೀತಾ ಮಠ್ಪತಿ ಹಾಗೂ ಸವಿತಾ ದೇಶ್ಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

0: ಅಬಾಬಾಬಾಬಾಬಾಬಾ, ಏನ್ ರಣಬಿಸಿಲಪ್ಪ ಇದು. ಹಿಂಗಾದ್ರ ಜನ ಬದುಕೋದ್ ಹೆಂಗ? ಮನುಷ್ಯರಿಗೆ ತಡಿಯಾಕ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
1: ಯಜಮಾನ್ರೆ, ಇದು ನಿಸರ್ಗದ ಎಚ್ಚರಿಕೆ ಗಂಟೆ. ಈ ಉತ್ತರ ಕರ್ನಾಟಕಕ್ಕ ಇದೇನೂ ಹೊಸದಲ್ಲ, ಆದ್ರ ನೀವು ವಿಚಾರ ಮಾಡುವ ವಿಷಯದೊಳಗೂ ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
0: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆ ಒಳಗ?
1: ಅದ ರೀ, ಬ್ಯಾಸಿಗೆ ಬಿಸಿಲು ದಿನ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
0: ಓಹೋ, ಆ ಪ್ರಕಟಣೆ ನನಗ್ ಗೊತ್ತೈತ್ರಿ.
1: ಹೌದ್ರಿ, ಯಾವ್ದ್ ಹೇಳ್ರಿ ನೋಡುನು.
0: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ ಟೋಪಿ ಕನ್ನಡಕವನ್ನು ಬಳಸಿ ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
1: ದೇಹ ತಂಪಾಗಿಸುವ ಎಳೆನೀರು ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ. ಮದ್ಯಪಾನ ಚಹಾ ಕಾಫಿ ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
0: ಕಲ್ಲಂಗಡಿ ಕಿತ್ತಳೆ ಸೌತೆಕಾಯಿ ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು ವೃದ್ಧರು ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
1: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
0: ಹೌದು ನೋಡ್ರಿ, ಇಷ್ಟು ಸರಳವಾದ ಅಂಶಗಳನ್ನ ಪಾಲನೆ ಮಾಡಿದ್ರೆ ಬಿಸಿಲಿನಿಂದ ಸುರಕ್ಷತೆ ಪಡಿಬಹುದಲ್ರಿ?
1: ಹೌದ್ರಿ, ಅದಕ್ಕ ವಿಜಯಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇದನ್ನ ಎಲ್ಲಾ ಜನತೆಯ ಜಾಗೃತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಎಷ್ಟೋ ಜನರಿಗೆ ಉಪಯೋಗವಾಗ್ತದ ನೋಡ್ರಿ.
0: ಇದು ತಮ್ಮ ಆರೋಗ್ಯ ಸುರಕ್ಷತೆಗಾಗಿ ನೀಡುವ ಸಂದೇಶವೆಂದು ತಿಳಿದು ಇದನ್ನು ಪಾಲಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ.

ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12-3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರ್ಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿ.

0: ಹಂಚಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.
1: ವಿಶ್ವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕರ್ಣ ಅರ್ಜುನ್ ಚಿತ್ರದ ಒಂದು ಹಾಡು, ಹಿಂದಿ ಚಿತ್ರ ಗೀತೆ.

ಸ್ಪೆಷಲ್ ಮಿಕ್ಸ್ ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ವಿಜಯಪುರ FM. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪ್ರಕಟಣೆಗಳನ್ನು ಕೇಳೋಣ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ

0: ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
1: ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಯಾರಿವನು ಚಿತ್ರದ ಗೀತೆಯನ್ನು.

ಆತ್ಮೀಯ ಕೇಳುಗ ಬಾಂಧವರೇ, ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮ ಮೂಡಿ ಬಂದದ್ದು ಆಕಾಶವಾಣಿಯ ವಿಜಯಪುರ ಕೇಂದ್ರದಿಂದ. ಸಮಯ ಬೆಳಗಿನ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಗಾನಗಂಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ, ಮತ್ತೆ 10:05 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90ರ ಸಂಭ್ರಮ.
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
2: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
1: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
2: ಹೀಗೆ ಸಾಗಲಿ ನಮ್ಮ ಪಯಣ ಹಾಡಿನಲ್ಲಿ ಸರಗಗಮ.
1: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
2: ಜೀವನವೆಲ್ಲವೂ ನಾ ಹಾಡುವೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೇ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೇ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಾಯಂದಿರ ದಿನದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಶ್ರೋತೃಗಳೇ, ಮಾನವನ ಜೀವನದಲ್ಲಿ ತಾಯಿಯ ಸ್ಥಾನ ಅತ್ಯಂತ ಶ್ರೇಷ್ಠ. ತಾಯಿ ಎಂಬ ಪದವೇ ಪ್ರೀತಿ, ಮಮತೆ, ತ್ಯಾಗ ಹಾಗೂ ಕರುಣೆಯ ಸಂಕೇತ. ಒಂದು ಮಗುವಿನ ಮೊದಲ ಗುರು ತಾಯಿಯೇ ಆಗಿದ್ದಾಳೆ. ಮಗುವಿನ ಜೀವನಕ್ಕೆ ರೂಪ ಕೊಡುವ ಶಿಲ್ಪಿಯೂ ಸಹ ತಾಯಿಯೇ. ಆದ್ದರಿಂದಲೇ ತಾಯಿಯ ಮಹತ್ವವನ್ನು ಗೌರವಿಸುವ ಸಲುವಾಗಿ ವಿಶ್ವದಾದ್ಯಂತ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರವನ್ನು ತಾಯಂದಿರ ದಿನ ಎಂದು ಆಚರಿಸಲಾಗುತ್ತೆ.

ಬನ್ನಿ ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕಳ್ಳ ಕುಳ್ಳ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಎಚ್ ಕೃಷ್ಣಮೂರ್ತಿ ಅವರುಗಳ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಇನ್ನು ಈ ತಾಯಂದಿರ ದಿನಾಚರಣೆಯ ಇತಿಹಾಸ ನೋಡೋದಾದರೆ, ಈ ತಾಯಂದಿರ ದಿನಾಚರಣೆ ಆರಂಭ ಅಮೇರಿಕಾದಲ್ಲಿ ಆಯಿತು. ಫಸ್ಟು ಅನ್ನಾ ಜಾರ್ವಿಸ್ ಎಂಬ ಮಹಿಳೆ ತನ್ನ ತಾಯಿಯ ಸೇವಾ ಮನೋಭಾವವನ್ನು ಸ್ಮರಿಸುವ ಸಲುವಾಗಿ ವಿಶೇಷ ದಿನವೊಂದನ್ನು ಆಚರಿಸಲು ಆರಂಭಿಸಿದಳು. ಅವಳ ಪ್ರಯತ್ನದಿಂದ 1914 ಅಮೇರಿಕಾದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಮೇ ತಿಂಗಳ 2ನೇ ಭಾನುವಾರವನ್ನು ತಾಯಂದಿರ ದಿನ ಅಂತ ಘೋಷಿಸಿದರು. ನಂತರ ಈ ಆಚರಣೆ ವಿಶ್ವದ ಅನೇಕ ದೇಶಗಳಿಗೆ ಹರಡಿತು. ಇಂದು ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ತಾಯಂದಿರ ದಿನವನ್ನು ಸಂತೋಷದಿಂದ ಆಚರಿಸಲಾಗುತ್ತೆ. ಗಾನಗಂಗೆಯ ಮುಂದಿನ ಗೀತೆಯನ್ನು ಕೇಳಿ. ಅಮ್ಮ ಐ ಲವ್ ಯು ಚಿತ್ರದಿಂದ ಸುನಿಲ್ ಕಶ್ಯಪ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಗುರುಕಿರಣ್ ಅವರಿಂದ.

ಇಂದಿನ ಸಮಾಜದಲ್ಲಿ ತಾಯಿಯ ಪಾತ್ರ ಇನ್ನಷ್ಟು ವಿಸ್ತರಿಸಿದೆ. ಮನೆಯ ಜವಾಬ್ದಾರಿಗಳ ಜೊತೆಗೆ ಅನೇಕ ಮಹಿಳೆಯರು ಉದ್ಯೋಗದಲ್ಲಿಯೂ ಯಶಸ್ಸು ಸಾಧಿಸ್ತಾ ಇದ್ದಾರೆ. ಅವರು ಕುಟುಂಬ ಮತ್ತು ಕೆಲಸ ಎರಡನ್ನೂ ಸಮತೋಲನದಿಂದ ನಿರ್ವಹಿಸ್ತಾ ಇದ್ದಾರೆ. ಕೆಲಸದ ಒತ್ತಡ ಇದ್ದರೂ ಮಕ್ಕಳಿಗೆ ಸಮಯ ನೀಡಿ ಉತ್ತಮ ಭವಿಷ್ಯ ನಿರ್ಮಿಸಲು ಪ್ರಯತ್ನಿಸ್ತಾರೆ. ಆದ್ದರಿಂದ ಇಂದಿನ ತಾಯಂದಿರ ಪರಿಶ್ರಮ ಹಾಗೂ ಸಹನೆಯನ್ನು ನಾವು ಹೆಚ್ಚು ಗೌರವಿಸಬೇಕಾಗುತ್ತೆ. ಗಾನಗಂಗೆಯ ಮುಂದಿನ ಗೀತೆ ಹೂವು ಹಣ್ಣು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: से हमारा राष्ट्र और फिर अंतर्राष्ट्रीय स्तर तक ये मूल्य जो है वो जाते हैं। बहुत ही सरल तरीके से आप दोनों ने हमें बौद्ध दर्शन जो है उसे समझाया है, और हम ये चाहते हैं कि हमारे कार्यक्रमों के माध्यम से हमारे श्रोता जो हैं इसके बारे में जो भी जाना है उसे अपनाएं और उनका लाभ हो। आज आप हमारे स्टूडियो में आए, आपने हमें समय दिया, इसके लिए मैं आप दोनों का बहुत बहुत धन्यवाद प्रकट करती हूँ। प्रोफेसर राणा पुरुषोत्तम, बौद्ध अध्ययन विभाग, नव नालंदा महाविहार, संस्कृति मंत्रालय, नालंदा से आप जुड़े हैं और लगातार जो है वो बौद्ध दर्शन आपके माध्यम से प्रसार भी पाता है और आज हमारे स्टूडियो में भी। बहुत बहुत धन्यवाद आपका, और बहुत बहुत धन्यवाद सतीश कुमार जी आपका, कॉरपोरेट ट्रेनिंग और वो आपका है, और आपके माध्यम से हमारे युवा साथी जो हैं वो और प्रयास कर पाते हैं उसे अपने व्यवहार में उतारने का। आपने हमें समय दिया, हमारे स्टूडियो में आए, बहुत बहुत धन्यवाद,
1: बहुत बहुत साधुवाद।
0: तो श्रोताओं, आज हमने पोस्ट बॉक्स नंबर 111 में बौद्ध दर्शन की समसामयिकता समझी। कार्यक्रम संयोजक प्रमोद कुमार वत्स और कार्यक्रम प्रस्तुतकर्ता शाहनवाज खान के साथ मैं नीलम मलकानिया अब आप सभी से लेती हूँ।
2: अभी आप सुन रहे थे कार्यक्रम पोस्ट बॉक्स नंबर 111।
3: ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
2: ಈಗ ಪ್ರದೇಶ ಸಮಾಚಾರ.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ತಲುಪಿದ ಪ್ರಧಾನಮಂತ್ರಿ ಅವರನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಸ್ವಾಗತಿಸಿ ಬರಮಾಡಿಕೊಂಡರು. ಪ್ರಸ್ತುತ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಅವರು ತಲುಪಿದ್ದು 45ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಯೋಜಿತ ಬೃಹತ್ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮೇ 10 ಚಾರಿತ್ರಿಕ ದಿನವಾಗಿದೆ. 1857 ಈ ದಿನದಂದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯು ಹತ್ತಿತು. ಬಳಿಕ ಅದು ಜ್ವಾಲೆಯಾಗಿ ವ್ಯಾಪಿಸಿ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿತು ಎಂದರು. ನಾಳೆ 11ರಂದು ಗುಜರಾತಿನ ಸೋಮನಾಥ ದೇಗುಲ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ ಅವರು, ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಇದು ಪರಿಣಾಮ ಬೀರಿದೆ, ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಬೇಕಿದೆ ಎಂದರು. ಕಂದಾಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸೇವೆ ಒದಗಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ, ಪಹಣಿ, ಪಿಂಚಣಿ ಸೇರಿದಂತೆ ಸೌಲಭ್ಯ ವಿತರಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂ ಗ್ಯಾರಂಟಿ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಮಾತನಾಡಿ, ಕಂದಾಯ ಗ್ರಾಮ ಯೋಜನೆಯಡಿ ಕಲಬುರಗಿ ಜಿಲ್ಲೆಯಲ್ಲಿ 368 ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ 330 ಗ್ರಾಮಗಳನ್ನು ಘೋಷಿಸಲಾಗಿದೆ. 6060 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 23447 ಪಹಣಿ ತಿದ್ದುಪಡಿ ಮಾಡಿಕೊಡಲಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಚುರುಗುತ್ತಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರಾದ ಡಾ ರವಿ ಸಾಲಿಗೌಡರ್,
5: ಕಾಲು ಮತ್ತು ಬಾಯಿ ಬೇನೆ ಲಸಿಕಾಕರಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 13 ಲಕ್ಷ ಜಾನುವಾರುಗಳ ಸಂಖ್ಯೆಯಲ್ಲಿ ಶೇಕಡ 40% ಸಾಧನೆಯನ್ನ ಮಾಡಲಾಗಿದೆ. ಉಳಿದ ಎಲ್ಲ ಜಾನುವಾರುಗಳನ್ನ ಕಾಲು ಹಾಗೂ ಬಾಯಿ

0: ಬೇನೆ ಲಸಿಕಾಕರಣಕ್ಕೆ ಒಳಪಡಿಸಿ ಜಿಲ್ಲೆಯ ಜಾನುವಾರು ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾಲು ಮತ್ತು ಬಾಯಿಬೇನೆ ಲಸಿಕಾಕರಣ ಹಾಗೂ ಜಾನುವಾರುಗಳ ಕೃತಕ ಗರ್ಭಧಾರಣಾ ಯೋಜನೆಗಳನ್ನು ನಮ್ಮ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಮಗೆ ಸೇವೆ ನೀಡಿದ ನಂತರ ತಮ್ಮ ನೋಂದಣಿಯಾದ ಮೊಬೈಲ್ಗೆ ಸ್ವೀಕರಿಸುವ ಒಟಿಪಿಯನ್ನು ಇಲಾಖೆಯ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಸಹಕರಿಸಬೇಕು.
1: ಅರಣ್ಯ ಇಲಾಖೆ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪರಿಸರ ಜೀವಿಶಾಸ್ತ್ರ ಮತ್ತು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಸವಾಲಿನ ನಡುವೆ ನಗರ ಪ್ರದೇಶಗಳ ಸಮೀಪದ ಅರಣ್ಯ ಭೂಮಿಗಳನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯವಾಗಿದೆ. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದು ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೂ ಬದ್ಧತೆ ಹೊಂದಿದ್ದ ವ್ಯಕ್ತಿ ಸುಧಾಕರ್, ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಿತ್ತು. ವೈದ್ಯರ ನಿರಂತರ ಪ್ರಯತ್ನ, ಎಲ್ಲರ ಹಾರೈಕೆಯ ಹೊರತಾಗಿಯೂ ಅವರು ನಮ್ಮನ್ನಗಲಿದ್ದಾರೆ. ಇದೊಂದು ಅತ್ಯಂತ ನೋವಿನ ಘಳಿಗೆಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓದಿಕೊಳ್ಳುವ ಕಥೆಗಳಿಗಿಂತ ಲೇಖಕರೇ ಓದಿ ಹೇಳುವ ಕಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾ ಬಸವರಾಜ್ ಸಾದರ್ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದ ಕೇಳು ಕಥೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ ಹೊನ್ಕಲ್ ಸೇರಿದಂತೆ ಸಾಹಿತ್ಯಾಸಕ್ತರು ತಮ್ಮ ಸಣ್ಣ ಕಥೆಗಳನ್ನು ವಾಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚ್ಚಿವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜ್ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಅನುಶ್ರೀ ಅವರೇ, ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
4: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್. ನಮ್ಮದೇ ಆದಂತಹ ಒಂದು ಸ್ಕಿನ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಆ್ಯಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
3: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
4: ಹೌದೌದು.
3: ಇದರ ಬಗ್ಗೆ ನಿಮ್ಮ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತು ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನು ಹೇಗೆ ವಿವರಿಸಲಾಗಿದೆ?
4: ಓಕೆ, ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೇ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ. ಅಂದರೆ ಸ್ವಸ್ಥ, ಒಬ್ಬ ಸ್ವಸ್ಥ ಅಂದರೆ ಹೆಲ್ದಿ ಪರ್ಸನ್, ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು, ಧಾತುಗಳು, ಪ್ರಕೃತಿ ಇದನ್ನು ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ, ಅಂದರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದರೆ ವಾತ ಪಿತ್ತ ಕಫ. ಸೊ ಇದು ಸಮವಾಗಿದ್ದಾಗ, ಸಮದೋಷ

0: ದೋಷ ಸಮ ಅಗ್ನಿ. ಸೊ ಅಗ್ನಿ ಅಂದ್ರೆ ನಮ್ಮ ಪಿತ್ತ, ದೇಹದಲ್ಲಿರುವಂತಹ ಟೆಂಪರೇಚರ್ ಒಂದು. ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಅದನ್ನ ಇದು ರೆಫರ್ ಮಾಡ್ತೀವಿ. ಅದರಲ್ಲಿ ಹೆಂಗೆ ಅಂದರೆ ಡೈಜೆಸ್ಟಿವ್ ಫೈರ್ ಅಂದರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರಲಿ ಅಥವಾ ಹಾರ್ಮೋನ್ಸ್ ಆಗಿರಲಿ, ಇವಕ್ಕೆ ನಾವು ಅದನ್ನು ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದರೆ ಅಗ್ನಿ ಕೂಡ ಸಮವಾಗಿರಬೇಕು. ಸಮದೋಷ ಸಮ ಅಗ್ನಿ ಸಮಧಾತು. ಸಮಧಾತುಗಳು ಅಂದ್ರೇನು? ನಮ್ಮ ಬಾಡಿನಲ್ಲಿರುವಂತಹ ರಸ, ರಕ್ತ, ಮಾಂಸ, ಮೇದ, ಮಜ್ಜ, ಶುಕ್ರ, ಆರ್ಥವ. ಸೊ ಇದೆಲ್ಲ ಏನು? ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ನಮ್ಮ ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ತರ ಇರೋದು. ಇದನ್ನೆಲ್ಲ ನಾವು ಸಮದೋಷ ಸಮಾಗ್ನಿ ಸಮಧಾತು. ಸೊ ಸಮವಾಗಿರ್ಬೇಕು. ಮಲಕ್ರಿಯ. ಸೊ ಮಲ ಅಂದ್ರೆ ನಮ್ಮಲ್ಲಿರುವಂತಹ ಕಲ್ಮಶಗಳು. ಸೊ ಏನ್ ಎಕ್ಸ್ಕ್ರೀಟ್ ಮಾಡ್ತೀವಿ, ಹೊರಗಾಗ್ತಿವಲ್ಲ, ಆ ಮಲಗಳು ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು ಇದೆಲ್ಲ ರೆಫರ್ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
1: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ, ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದು ಹೀಟ್ ಬಾಡಿ, ಅದಕ್ಕೆ ಹಂಗಾಗ್ತಿದೆ. ಇದು ಜನರಲೈಸ್ ನಮ್ಗೆ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ. ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರಬೇಕಾ? ಇದ್ರೆ ಎಷ್ಟು ಉಪಯುಕ್ತವಾಗಿ
0: ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗಬೇಕು ಅಂದರೆ ನಿಮ್ಮ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮಗೆ ಆಹಾರ ಔಷಧಿ ಆಗುತ್ತೆ, ಇಲ್ಲ ಅಂದರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರಬೇಕು ಅಂತ. ಈಗ ನಾನು ವಾತ ಮತ್ತು ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ, ನಂದು ವಾತ ಬಾಡಿ ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆ ಥರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದರಲ್ಲಿ ಯಾವಾಗಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲ ಅಂದರೆ ವಾತ ಕಫ, ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗೆ ಹೇಳ್ಬೋದು ನಾನು ಇವೆಲ್ಲ ಅರ್ಥ ಮಾಡ್ಕೊಳ್ಳೋಂಗೆ, ನಿಮ್ಮ ಬಾಡಿ ಹೇಗೆ ತಿಳ್ಕೊಬೋದು ಅಂದರೆ ಒಂದು 4-5 ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನು ತಿಳ್ಕೊಂಡು ನೀವು ನಿಮ್ಮ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನು ಇಲ್ಲಿ ಹೇಳ್ತಾ ಹೋದ್ರೆ ಒಂದು ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡಕ್ಕೆ.
1: ಸಾಧ್ಯ ಇಲ್ಲ.
0: ಹೌದು ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ ವಾತ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ವಾತ ಕ್ಯಾನ್ ಅದನ್ನು ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ತುಂಬ ಬೇಗ ಓಡಾಡೋದು, ಮಾತಾಡೋದು ಆ ಥರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬ ಎತ್ತರ ಇರ್ತಾರೆ, ತುಂಬ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರೋಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದರೆ, ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬ ಫಾಸ್ಟ್, ತುಂಬ ಶಾರ್ಪ್ ಇರುತ್ತೆ, ತುಂಬ ಐಸೈಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬ ಬ್ರೈಟ್ ಐಸ್ ಇರುತ್ತೆ, ತುಂಬ ಬೆಳ್ಳಗಿರ್ತಾರೆ, ಕೆಂಪಾಗಿರ್ತಾರೆ. ಬೇಗ ಬಿಸಿಲಿಗೆ ಹೋದರೆ ಕೆಂಪಾಗುವಂಥ ನೇಚರ್ ಇರುತ್ತೆ, ತುಂಬ ಬೇಗ ಕೋಪ ಬರುವಂಥ ನೇಚರ್ ಇರುತ್ತೆ. ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಭಾಳ ಇರುತ್ತೆ. ಆಮೇಲೆ ಅದರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟ್ ಆಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ, ಬೇಗ ಮೆಟಬಾಲಿಸಮ್ ಫಾಸ್ಟ್ ಮೆಟಬಾಲಿಸಮ್ ಇರುತ್ತೆ, ಊಟ ಜೀರ್ಣಶಕ್ತಿ ಭಾಳ

0: ಫಾಸ್ಟ್ ಆಗಿ ಆಗತ್ತೆ ಅವರಲ್ಲಿ. ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ. ಆಮೇಲೆ ತುಂಬಾ ಯೋಚನೆ ಮಾಡಿ ಮಾತನಾಡುವಂತ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಫ ಪ್ರಕೃತಿ ಅವ್ರದ್ದು ಬಂತು ಅಂದ್ರೆ ಕಫ ಹೆವಿ, ಹೆವಿನೆಸ್. ಸೊ ನಾವು ಕಫ ಅಂದ್ರೆ ಅದನ್ನ ಅರ್ತ್ಗೆ ಹೋಲಿಸ್ತೀವಿ. ಸೊ ಅರ್ತ್ ಅಂದ್ರೆ ಹೆವಿ ಇರುತ್ತೆ. ಸೊ ಅವರು ಹೆವಿ ಇರ್ತಾರೆ, ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ. ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬಾ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ಬುದ್ಧಿವಂತರು ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವು ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬಹುದು, ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ. ಸೊ ಅವಾಗೇನು, ನೀವು ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವು ವಾತ ಮತ್ತೆ ಕಫ ಕಾಂಬಿನೇಷನ್. ಹೌದು ಹೌದು ಹೌದು, ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತೆ ಪಿತ್ತ ಮತ್ತೆ ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟು ಪಿತ್ತ ಇರೋಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು, ವ್ಯಾಯಾಮ ಜಾಸ್ತಿ ಮಾಡಬೇಕು, ಆಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರು, ಚೀಸು ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅಂದರೆ ಇದು ಗುರು ಆಹಾರ ಅಂತ ಹೇಳ್ತೀವಿ. ಗುರು ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ ಉಪಯೋಗ ಆಗಬೇಕು ಅಂದರೆ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂದರೆ ಪಿತ್ತ ಜಾಸ್ತಿ ಆಯಿತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯಿತು. ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು ಬಾಡಿನಲ್ಲಿ ಬರುತ್ತೆ.
1: ಪ್ರಕೃತಿ ಎಲ್ಲ ಅಂದ್ರೆ ಈ ಪ್ರಾಬ್ಲಮ್ಗಳಿಗೆ ಇಂಟರ್ಲಿಂಕ್ಡ್ ಅಂತ ಹೇಳಿ.
0: ಡೆಫಿನೆಟ್ಲಿ ಎಲ್ಲ ಚೈನ್ ಇದು, ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ. ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸ್ಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ. ಅವ್ರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನು ಜಾಯಿಂಟ್ ಏನಾದರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ. ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ. ಅಂದರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದರೆ ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನೂ ಜಾಸ್ತಿ ಮಾಡಿ ಗ್ರೀಸಿಂಗ್ ಕಮ್ಮಿ ಇತ್ತು ಅಂದರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡಬೇಕು, ಯಾರು ಏನ್ ಕಮ್ಮಿ ಮಾಡಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ, ದೋಷಗಳು ಪ್ರಕೃತಿ ಇಸ್ ಈಕ್ವಲ್ ಟು ಡಿ ಎನ್ ಎ, ಒಬ್ರದ್ದು ಡಿ ಎನ್ ಎ ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ ನಿಮ್ಮ ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
1: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ they go through lot of changes in the puberty ಅಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಅಲ್ಲಿ ಇರ್ಬೋದು, ಪೋಸ್ಟ್ ಪಾರ್ಟಮ್ ಅಲ್ಲಿ ಇರ್ಬೋದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯೂಬರ್ಟಿ ಟೈಮ್ ಅಲ್ಲಿ ಕಂಪ್ಲೇನ್ ಮಾಡೋದು PCOD
0: ಹೌದು
1: ಖಾಯಿಲೆ ಬಗ್ಗೆ.
0: ಹೌದು,
1: ಇದಕ್ಕೆ ಆಯುರ್ವೇದದಲ್ಲಿ ಏನಾದ್ರೂ ಸೊಲ್ಯೂಷನ್ ಇದೆಯಾ ಡಾಕ್ಟರ್?
0: ಡೆಫಿನೆಟ್ಲಿ ಇದೆ, ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ ಅದನ್ನ ಕ್ಲಿಯರ್ ಕಟ್ ಆಗಿ PCOD ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳು

0: ಇದೆ, ಆರ್ತವ ಕ್ಷಯ, ಅನಾರ್ತವ ಅಥವಾ ಯೋನಿ ವ್ಯಾಪತ್, ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ ಪಿ ಸಿ ಓ ಡಿ ಆಗ್ಲಿ, ಥೈರಾಯ್ಡ್ ಡಿಫಿಷಿಯನ್ಸಿಯಿಂದ ಆಗುವಂಥ ಪ್ರಾಬ್ಲಮ್ಗಳಾಗಲಿ, ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು ಪಿ ಸಿ ಓ ಡಿನ ಕಿಶೋರಾವಸ್ಥೆ ಆಗ್ತಿದ್ದಂಗೆನೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು. ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ, ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 ಇಯರ್ಸ್ ಇಂದ 16 ಇಯರ್ಸ್ ಅಥವಾ 17 ಇಯರ್ಸಿಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿಂದ ಟೈಮಲ್ಲಿ ನೋಡಿದ್ರೆ 10 ಇಯರ್ಸ್ ಅಥವಾ 9 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಜರ್ ಟು ಮೋರ್ ಫುಡ್ ಆಗಿರಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲ ತರದ ಮೆಂಟಲಿ ಡೆವಲಪಿಂಗ್, ಏನು ಹೇಳಿ, ಗರ್ಭಾವಸ್ಥೆ ಮುಗಿದು ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು ಪಿ ಸಿ ಓ ಡಿನ ಕಿಶೋರಾವಸ್ಥೆ ಆಗ್ತಿದ್ದಂಗೆನೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು. ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ, ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 ಇಯರ್ಸ್ ಇಂದ 16 ಇಯರ್ಸ್ ಅಥವಾ 17 ಇಯರ್ಸಿಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿಂದ ಟೈಮಲ್ಲಿ ನೋಡಿದ್ರೆ 10 ಇಯರ್ಸ್ ಅಥವಾ 9 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಜರ್ ಟು ಮೋರ್ ಫುಡ್ ಆಗಿರಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲ ತರದ ಮೆಂಟಲಿ ಡೆವಲಪಿಂಗ್, ಏನು ಹೇಳ್ತೀವಿ, ಆಕ್ಷನ್ಸ್ ಅಂತ ಏನು ಹೇಳ್ತೀವಿ, ಅದರಿಂದಾಗ್ಲಿ ಚೇಂಜಸ್ ತುಂಬ ಆಗುತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ ಅಂಡ್ ದೇ ಆರ್ ಅಟೈನಿಂಗ್ ಪ್ಯೂಬರ್ಟಿ ವೆರಿ ಫಾಸ್ಟ್. ಹೌದು, ಇದರಲ್ಲಿ ಏನ್ ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ. ಅದು ಹೆಣ್ಮಕ್ಳಿಗಾದ್ರೂ ಸರಿ, ಗಂಡ್ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನ್ ಹೇಳ್ತೀವಿ, ಹುಡುಗರಿಗೂ ಆಗುತ್ತೆ, ಹುಡುಗಿಯರಿಗೂ ಆಗುತ್ತೆ. ಸೊ ಹುಡುಗರಲ್ಲೂ ನಾವು ತುಂಬಾ ಬೇಗ ನೋಡ್ತಾ ಇದ್ದೀವಿ ಮುಂಚೆಗಿಂತ. ಈ ಹುಡುಗಿಯರಲ್ಲಂತೂ ಕಂಡೆ ಕಾಣ್ತಾ ಇದೆ, 10ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ನಾವೇನ್ ಗಮನ ಕೊಡ್ಬೇಕು ಅಂದ್ರೆ, ಆಹಾರ ಅಂತ ಏನ್ ಹೇಳಿದೆ, ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್, ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ ಇಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ, ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ, ನಮ್ಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನೇ ನಾವು ಮಕ್ಳಿಗೆ ಕೊಡ್ತೀವಿ, ಅದನ್ನ ಮಕ್ಕಳು ತಿಂದ ಮೇಲೆ ಅವ್ರಿಗೆ ಆಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು, ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು, ಫುಡ್ ಮೇಲೆ ಕಂಟ್ರೋಲ್ ಇರಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂಥ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರೋಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ, ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗಲಿ, ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನು ಸೇರ್ತಾ ಇಲ್ಲ. ಫೈಬರ್ಗಳಾಗಲಿ, ವೈಟಮಿನ್ಸ್ ಆಗಲಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ, ಅವೇನು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬೋದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬೋದು. ಅದು ಯಾವ ಏಜ್ ಅಲ್ಲಿ ಆಗ್ಬೇಕು ಆ ಏಜ್ ಅಲ್ಲಿ ಆದ್ರೇನೆ ಒಳ್ಳೇದು.
1: ಈಗ ಅನುಶ್ರೀ ಅವರೇ, ನೀವು ಹೇಳಿದ್ರಿ ಮಕ್ಕಳ ಡಬ್ಬಿ ಬಗ್ಗೆ, ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
0: ಹೌದು,
1: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
0: ಡೆಫಿನೆಟ್ಲಿ, ನಾನ್ ಹೇಳೋದಾದ್ರೆ ಈಗ ಎಲ್ಲಾ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ, ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನ್ಪಿಸ್ಕೊಂಡ್ಬಿಡಿ ಅಷ್ಟೆ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ, ಉಪ್ಪಿನಕಾಯಿ ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸೇ ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ, ಮನೆಗೆ ಬಂದ್ರೆ ಎಲ್ಲಿ ಬಯಸ್ಕೊಳ್ಬೇಕು ಅನ್ನೋದಕ್ಕೆ, ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ. ಸೊ ಸಿಂಪಲ್ ಇದೆ, ನಾವೇನು ನಮ್ಮ ಹಳೇ ಟೈಮಲ್ಲಿ ಏನು ಫಾಲೋ ಮಾಡ್ತಾ ಇದ್ದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫಾಸ್ಟ್ ಫುಡ್ ಬೇಡ, ಬಾಡಿ ಒಳಗೆ ಹೋಗುತ್ತೆ ಅಷ್ಟು ಫಾಸ್ಟಾಗಿ ಡೈಜೆಸ್ಟ್ ಆಗಲ್ಲ ಫಾಸ್ಟ್ ಫುಡ್.
1: ಇಟ್ ಈಸ್ ನಾಟ್ ಫಾಸ್ಟ್ ಇನ್ ಸೈಡ್ ದಿ ಬಾಡಿ.
0: ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ, ಸೊ ಮೈದಾ ಹಾಕಿ ಮಾಡಿರೋಂಥ ಬ್ರೆಡ್, ನಿಮಗೆ ಒಂದು ಮೈದಾ ಬ್ರೆಡ್ ಜೀರ್ಣ ಆಗೋಕ್ಕೆ ಮಿನಿಮಮ್ 10 hours ಬೇಕು. ಸೊ ಆ 10 hoursಲ್ಲಿ ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟೇ ಮೈದಾನ ಒಳಗೆ ಹಾಕಿದ್ರೆ ಇನ್ನು ಮಿಕ್ಕಿದ್ದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಕ್ಕೆ 1.5 hours ಬೇಕಾಗುತ್ತೆ. ಆ 1.5 hours ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ. ಸೊ ಈ ಕ್ಯೂ ಸ್ಟಾ ಆಗಲಿಲ್ಲ ಅಂದರೆ ಇದು ನಿಮ್ಮ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ, ಆಗ ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲಾಂದರೆ ಅನ್ನಗಳು, ಅನ್ನದಲ್ಲಿ ವಾಂಗಿ ಭಾತ್ ಆಗಲಿ, ಬಿಸಿಬೇಳೆ ಭಾತ್ ಆಗಲಿ. ಸೊ ಬಿಸಿಬೇಳೆ ಭಾತಲ್ಲಿ ನಿಮಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತೀವಿ, ತರಕಾರಿಗಳು ಹಾಕ್ತೀವಿ. ಸೊ ಇದನ್ನು ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ಡಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯಿತು ಅಂದರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ, ಅದು ನೇಟಿವ್. ಈಗ ಮೈಸೂರು, ಮಂಡ್ಯ, ಬೆಂಗಳೂರು ಕಡೆ ಬಂದ್ವಿ ಅಂದರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೆಯದು. ಸೊ ನೇಟಿವ್ ಫುಡ್ ಸೀಸನ್

0: ಫ್ರೂಟ್ಸ್ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲ ಬೇಕಾಗಿರುವಂತ ನ್ಯೂಟ್ರಿಯಂಟ್ಸ್ ಬಾಡಿಗೆ ಸಿಗುತ್ತೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿಯಾಗಿ ಕಂಪ್ಲೇಂಟ್ ಮಾಡೋದಂದ್ರೆ ಮೆನ್ಸಸ್ ಟೈಮಲ್ಲಿ ಪೇನ್ಫುಲ್ ಮೆನ್ಸ್ಟ್ರುವೇಷನ್.
0: ಹೌದು.
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರೇಷನ್ ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ ಪಿ ಎಮ್ ಎಸ್ ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ನಿಮಗೆ ಬರುವಂತಹ ಕಾಣಿಸುವಂಥದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸು, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನು ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ, ಪಿತ್ತ ಪ್ರಕೋಪ ಅಂದರೆ ವಾಯು ಮತ್ತು ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದರೆ, ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ, ಆಹಾರ ಇದನ್ನು ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮಲ್ಲಿ, ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನು ಕೊಡ್ಬೋದು ಅಂದರೆ, ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನು ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ದು ಫಸ್ಟ್ 3 ಡೇಸ್, ಫಸ್ಟ್ 3 ಡೇಸ್ ಇದನ್ನು ನೀವು ಸೇವನೆ ಒಂದೇ ಸಲ, ಬೆಳಿಗ್ಗೆ ಒಂದು ಸಲ ತೊಗೊಂಡ್ರೆ ಸಾಕು. ಅದು ಒಂದು 3 ಸೈಕಲ್ಸ್ ತೊಗೊಂಡ್ರು ಸಾಕು. ಆಫ್ಟರ್ 3 ಸೈಕಲ್ಸ್ ನಿಮ್ಗೆ ನೋಡಲೇಬಹುದು ಚೇಂಜಸ್ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇನ್ ಕಮ್ಮಿ ಮಾಡುತ್ತೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಇದು ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್,
0: ಎನಿ ಬಡಿ, ಈವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸು ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದರೆ ವೈಟಮಿನ್ ಡಿ, B12, ವೈಟಮಿನ್ ಕೆ, ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇದು ಅತಿ ಹೆಚ್ಚಾಗಿರುತ್ತೆ. ಎಸ್ಪೆಷಲಿ ವೈಟಮಿನ್ B12, ಬಿ ಮತ್ತು ಡಿ ಕಮ್ಮಿ ಇದ್ದವರಿಗೆ. B12 ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರುಯೇಷನಿಗೆ ಬೇಕಾಗಿರುವಂಥದ್ದು ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದರೆ ಅದು ಆಂಗ್ಸೈಟಿ, ಸ್ಟ್ರೆಸ್ ಇದನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮಲ್ಲಿ ಏರುಪೇರು ಆಗ್ತಿರೋದ್ರಿಂದ, ಅದರ ಜೊತೆಗೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನೂ ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಡೆಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತಿದ್ದೀರಾ.
0: ಹೌದು.
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವೀಳ್ಯದೆಲ್ಲ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ, ದೊಡ್ಡವ್ರಿಗೆ
0: ಫಾಲೋ ಮಾಡ್ತಾ ಬಂದಿದ್ದೀವಿ. ಹೌದು.
1: ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ?
0: ಓ, ತುಂಬಾ ಇದೆ. ಆಕ್ಚುಲಿ ಮನೆ ಮದ್ದು ಬೇರೆ, ಮನೆ ಮದ್ದು ಬೇರೆ, ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದರೆ, ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರೋಂತಹ ಔಷಧಿಗಳು. ದಶಮೂಲ ಅರಿಷ್ಟ, ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲು, ಕಾಂಚನಾರ ಗುಗ್ಗುಲನ್ನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಲೇ ಮಾಡಿರೋದು. ಅದರಲ್ಲಿ ಹಾಕಿರುವಂಥ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡಿಗೆ ಹೆಲ್ಪ್ ಮಾಡೋದಕ್ಕೆ ಹಾಕಿರಿ ಮಾಡಿರೋಂಥ ಫಾರ್ಮುಲೇಷನ್ನು. ಮನೆ ಮದ್ದು ಬಂದು ಇದು ಬರೀ ಒಂದು ಇಂಗ್ರೀಡಿಯೆಂಟ್ ಅಥವಾ 2 ಇಂಗ್ರೀಡಿಯೆಂಟ್, ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಲೂ ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನೂ ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸು, ಮೆಣಸನ್ನು ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫನ ಬಾಡಿಯಿಂದ ಹೊರಗೆ ತೆಗೆದಾಗ.
1: ಮತ್ತು ಕಾಮನ್ ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್ಸ್
0: ಆಗೋದಿಲ್ಲ. ಹೌದೇ, ಹೌದು ಹೌದು. ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ

0: ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದರೂ, ಈಗ ನನಗೆ ಕೊಟ್ಟಿದ್ರು ಡಾಕ್ಟರು ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನು ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
1: ಆಕ್ಚುಲಿ ಮಾತಾಡ್ತಾ ಹೋದರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
0: ಹೌದು.
1: ಸೊ ನಮಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ವನಿತಾ ವಿಹಾರ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30. ಈಗ ಕೆಲವು ಜಾಹೀರಾತು ಹಾಗೂ ಪ್ರಕಟಣೆಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿ ನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಕನ್ನಡದ ಅಕ್ಷರ ಮಾಲೆ,
7: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
8: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
7: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
8: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
7: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಈಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಅಮ್ಮಾ
1: ಅಮ್ಮಾ,
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನಿಮ್ಮೊಡನಿರುವೆನು

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ, ಹಾಗೂ ಫಿಶರ್ಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಈಗ ಮೊದಲಿಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಕೇಶ್ ಆರ್ ಎನ್ ಅವರು. ಇವರು SDM ಆಯುರ್ವೇದ ಕಾಲೇಜು ಉಡುಪಿ ಕುದುಪಾಡಿ ಇಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರಿವತ್ತು ನಮಗೆ ಈ ಮೂಲವ್ಯಾಧಿ ಅನ್ನುವಂತಹ ಆರೋಗ್ಯ ಸಮಸ್ಯೆ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
2: ಡಾಕ್ಟರ್. ಈಗ ನಾವು ಮೂಲವ್ಯಾಧಿ ಅಂತ ಏನು ಕರೀತೇವೆ, ಈ ಒಂದು ಆರೋಗ್ಯ ಸಮಸ್ಯೆ ಅಂದರೆ ಏನಿದು?
3: ಮೂಲವ್ಯಾಧಿ ಎಂದರೆ ಗುದನಾಳ ಅಂತ ಹೇಳಿದರೆ ರೆಕ್ಟಮ್, ಮತ್ತು ಗುದದ್ವಾರ ಅಂತ ಹೇಳಿದರೆ ಏನಸ್. ಈ ಕೆಳಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡು ಬರುವಂಥದ್ದು ಅಥವಾ ಹಿಗ್ಗಿದ ಸ್ಥಿತಿಯಲ್ಲಿ ಇರುವಂಥದ್ದು. ಇವು ಎಲ್ಲ ವಯಸ್ಕರಲ್ಲಿ ಅಥವಾ ಎಲ್ಲ ಲಿಂಗಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಕಾಯಿಲೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಸಹ ಕರೆಯುತ್ತೇವೆ.
2: ಈ ಮೂಲವ್ಯಾಧಿಯಲ್ಲಿ ಏನಾದರೂ ವಿಧಗಳು ಅಂತ ಏನಾದರೂ ಇರುತ್ತೆ ಅಥವಾ ಎಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ ಹೇಗೆ?
3: ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಂತ ಹೇಳಿದರೆ, ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದರೆ ಆಂತರಿಕ ಮೂಲವ್ಯಾಧಿ, ಮತ್ತೊಂದು ಬಾಹ್ಯ ಅಂತ ಹೇಳಿದರೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ವಿಂಗಡಿಸಲಾಗಿದೆ. ಗುದದ್ವಾರದ ಒಳಗೆ ಕಂಡುಬರುವಂತಹ ಮೂಲವ್ಯಾಧಿಗೆ ಆಂತರಿಕ ಮೂಲವ್ಯಾಧಿ ಅಂತ ನಾವು ಹೇಳ್ತೇವೆ. ಇತರ ಮೂಲವ್ಯಾಧಿಗಳಲ್ಲಿ ಯಾವುದೇ ಬಹಿರ ಅಂತ ಹೇಳಿದರೆ ಹೊರಗಡೆ ಕಾಣಿಸುವಂಥ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆಯನ್ನು ಕಂಡುಬರುತ್ತದೆ. ಆದರೆ ಬಾಹ್ಯ ಮೂಲವ್ಯಾಧಿ ಅಂತ ಹೇಳಿದರೆ, ರೋಗಿಗಳು ನಮ್ಮಲ್ಲಿ ಬಂದಾಗ ಹೊರಗೆ ಕೈಗೆ ಒಂದು ಮೊಳಕೆ ಥರ ಸಿಗ್ತದೆ, ನೋವು ಉಂಟಾಗ್ತದೆ ಅಥವಾ ಊತ ಉಂಟು, ತುರಿಕೆ ಇದೆ ಅಂತ ಹೇಳುವಂತಹ ಸಾಮಾನ್ಯ ಒಂದು ಲಕ್ಷಣಗಳಿಂದ ಕಂಡುಬರುತ್ತದೆ. ಹಾಗೆಯೇ ಮಿಶ್ರ ಅಂತ ಹೇಳಿದರೆ ಎಕ್ಸ್ಟರ್ನೋ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ಕಳಿತೇವೆ. ಈ ಮೂಲವ್ಯಾಧಿಯಲ್ಲಿ ಎರಡೂ ಲಕ್ಷಣಗಳು ಅಂತ ಹೇಳಿದರೆ ಆಭ್ಯಂತರ ಮೂಲವ್ಯಾಧಿ, ರಕ್ತ ಸೋರುವಿಕೆ ಅಥವಾ ಗಂಟು ಹೆಪ್ಪುಗಟ್ಟುವಂಥದ್ದು, ಮತ್ತು ಕೈಗೆ ಹೊರಗೆ ಸಿಗುವಂಥದ್ದು, ಎರಡೂ ಲಕ್ಷಣಗಳನ್ನು ನಾವು ಕಾಣಬಹುದು. ಇನ್ನೊಂದು, ಸಾಮಾನ್ಯವಾಗಿ ನಮಗೆ ರೋಗಿಗಳು ಬರುವುದು ಹೇಗೆ ಅಂತ ಹೇಳಿದರೆ, ಅತಿಯಾದ ನೋವಾದಾಗ, ಇಲ್ಲದಿದ್ದರೆ ತೀವ್ರವಾಗಿ ರಕ್ತ ಸೋರುವಿಕೆಯನ್ನು ಕಂಡು ಬಂದಾಗ, ಇದಕ್ಕೆ ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಇದ ಹೇಗೆ ಅಂತ ಹೇಳಿದರೆ, ಆಂತರಿಕ ಮೂಲವ್ಯಾಧಿಯು ಊತದಿಂದಾಗಿ ಗುದದ್ವಾರದ ಮೂಲಕ ಹೊರಗೆ ಚಾಚುವುದು ಅಂತ ಹೇಳಿದರೆ ಬಲ್ಜೌಟ್ ಆಗಿ ಹೊರಗೆ ಸಿಗುವುದನ್ನು ಕಂಡುಬರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ 4 ಗ್ರೇಡ್ಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯ ಗ್ರೇಡಲ್ಲಿ ವಿಶೇಷ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆ ಇರ್ತದೆ. ಎರಡನೇ ಗ್ರೇಡಲ್ಲಿ ರಕ್ತ ಸೋರಿಕೆಯೊಂದಿಗೆ ಒಂದು ಗುದದ್ವಾರದಲ್ಲಿ ಮೊಳಕೆ ಥರ ಹೊರಗೆ ಬರುತ್ತದೆ, ಅದು ನಾವು ಬಿಕ್ಕಿದಾಗ ಅಥವಾ ಮಲ ವಿಸರ್ಜನೆಯ ಸಮಯದಲ್ಲಿ ಅತಿಯಾದ ಒತ್ತಡವನ್ನು ಹಾಕಿದಾಗ ಕಂಡು ಬರುತ್ತದೆ, ತಾನಾಗಿಯೇ ಒಳಗೆ ಹೋಗ್ತದೆ. ಇನ್ನು ಮೂರನೇ ಗ್ರೇಡಲ್ಲಿ ಹೇಗೆ ಅಂತ ಹೇಳಿದರೆ, ಹೊರಬಂದ ಮೊಳಕೆಯು ನಾವು ಪ್ರೆಷರ್ ಹಾಕಿ ಒಳಗೆ ಹಾಕಿದಾಗ ಒಳಗೆ ಹೋಗುತ್ತೆ. ಇನ್ನೊಂದು

0: ನಾಲ್ಕನೇ ಗ್ರೇಡ್ ಅಂತ ಹೇಳಿದ್ರೆ ಗುದದ್ವಾರದಿಂದ ಹೊರಗೆ ಬಂದಿರುವಂತಹ ಕೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಥವಾ ಅರ್ಷಸ್ ಏನಿದೆಯಲ್ಲ ಅದನ್ನು ನಾವು ಒಳಗೆ ದೂಡಿದರೂ ಒಳಗೆ ಹೋಗುವುದಿಲ್ಲ. ಇದನ್ನು ನಾಲ್ಕು ಗ್ರೇಡ್ಗಳಾಗಿ ವಿಂಗಡಿಸಿದ್ದಾರೆ.
1: ಈಗ ಈ ಮೂಲ ವ್ಯಾಧಿ ಅನ್ನುವಂಥದ್ದು ಯಾಕಾಗಿ ಆಗುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನು, ಹಾಗೆಯೇ ಇದು ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರ್ತವೆ ಡಾಕ್ಟ್ರೆ?
0: ಮೂಲ ವ್ಯಾಧಿಗೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ಹೇಳುದಂತ ಹೇಳಿದರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿದರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ. ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿದರೆ ದಿನನಿತ್ಯ ಮಲವಿಸರ್ಜನೆಯು ಸರಿಯಾಗಿ ಆಗಬೇಕು, ಆದರೆ ಎರಡು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಅತಿ ತೀವ್ರವಾದ ಕಷ್ಟದಿಂದ ಗಟ್ಟಿಯಾದ ಮಲವಿಸರ್ಜನೆ ಮಾಡುವಂಥದ್ದಕ್ಕೆ ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅಥವಾ ಹಲವಾರು ಬಾರಿ ಡಯೇರಿಯಾ, ಅತಿಯಾಗಿ ನೀರು ಬೇದಿಯಾಗುವುದರಿಂದನೂ ಮೂಲವ್ಯಾಧಿಯನ್ನು ನಾವು ಕಾಣಬಹುದು. ಹಾಗೆ ಮಲವಿಸರ್ಜನೆಯ ಸಮಯದಲ್ಲಿ ತುಂಬ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡುವುದು, ಸ್ಟ್ರೈನಿಂಗ್, ಇದರಿಂದ ಸಹ ಮೂಲವ್ಯಾಧಿ ಆಗುತ್ತದೆ. ದೀರ್ಘಕಾಲದವರೆಗೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು, ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಾವಸ್ಥೆ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯಲ್ಲಿ ಬೆಳೆಯುವ ಗರ್ಭಾಶಯವು ಗುದನಾಳದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ, ಹಾಗೂ ಹಾರ್ಮೋನಲ್ ಬದಲಾವಣೆಗಳಿರುತ್ತದೆ. ಇದರಿಂದ ಏನಾಗುತ್ತದೆ ಅಂತ ಹೇಳಿದರೆ ಮಲವು ಗಟ್ಟಿಯಾಗುತ್ತದೆ, ಮಲಬದ್ಧತೆಯು ಕಾಣುತ್ತದೆ. ಈ ಮಲವನ್ನು ವಿಸರ್ಜಿಸುವಾಗ ಮೂಲವ್ಯಾಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇನ್ನು ನಾವು ಕಂಡುಬರುವಂಥದ್ದು ಅತಿಯಾದ ಬೊಜ್ಜು ಅಥವಾ ಒಬೆಸಿಟಿ ಇರುವವರಲ್ಲಿ. ಹೀಗೆ ಹೆಚ್ಚುವರಿ ದೇಹದ ತೂಕ ಗುದನಾಳಗಳ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ವ್ಯಕ್ತಿಗಳನ್ನು ಮೂಲವ್ಯಾಧಿಗೆ ಹೆಚ್ಚು ಬಳಲುವಂತೆ ಮಾಡುತ್ತದೆ. ಇನ್ನು ನೋಡುವುದಾದರೆ ಜಡ ಜೀವನ ಶೈಲಿ, ದೈಹಿಕ ಚಟುವಟಿಕೆಗಳು ಕೊರತೆ ಆದಾಗ ಈ ರಕ್ತ ಚಲನೆಯು ಕಮ್ಮಿಯಾಗುತ್ತದೆ, ಹಾಗೆ ಮೂಲವ್ಯಾಧಿ ಆಗುವ ಸಾಧ್ಯತೆಗಳು ಜಾಸ್ತಿ. ಇನ್ನು ಕೆಲವರಲ್ಲಿ ಅತಿಯಾದ ಭಾರವನ್ನು ಎತ್ತುವುದು ಅಥವಾ ನಮ್ಮ ಆಹಾರದಲ್ಲಿ ಕಡಿಮೆ ನಾರಿನಾಂಶ ಅಥವಾ ಫೈಬರ್ ಇಲ್ಲದೇ ಇರುವಂತಹ ಆಹಾರವನ್ನು ಸೇವಿಸುವುದು ಅಥವಾ ಅನುವಂಶಿಕ ಪ್ರಕೃತಿ ಅಂತ ಹೇಳಿದರೆ ಕೌಟುಂಬಿಕವಾಗಿ ಇತಿಹಾಸ ನಮ್ಮ ತಂದೆ ತಾಯಿಯವರಲ್ಲಿ ಇದ್ದವರಲ್ಲಿ ನಾವು ಹೆಚ್ಚಾಗಿ ಮೂಲವ್ಯಾಧಿಯನ್ನು ಕಾಣಬಹುದು. ವಯಸ್ಸು ಹೆಚ್ಚಾದಂತೆ ಅಂದರೆ ವಿಶೇಷವಾಗಿ ಒಂದು 50 ವರ್ಷದ ಮೇಲ್ಪಟ್ಟು ಮತ್ತು ಸ್ಥೂಲಕಾಯತೆ ಇರುವವರಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಫೈಬರ್ ರಹಿತ ಆಹಾರವನ್ನು ಸೇವಿಸುವುದು ಹಾಗೂ ಕುಟುಂಬದಲ್ಲಿ ಮೂಲವ್ಯಾಧಿ ಇತಿಹಾಸ ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರುವವರಲ್ಲಿ ಮುಖ್ಯವಾಗಿ ಈ ಮೂಲವ್ಯಾಧಿಗಳನ್ನು ನಾವು ಕಾಣಬಹುದು.
1: ಡಾಕ್ಟರ್, ಈಗ ಈ ಮೂಲವ್ಯಾಧಿಯ ಲಕ್ಷಣಗಳು ಏನೆಲ್ಲ ಇರುತ್ತೆ ಮತ್ತೆ ಅದನ್ನು ನೀವು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ರೋಗ ಪತ್ತೆಯನ್ನು ಮಾಡ್ತೀರಾ?
0: ಸಾಮಾನ್ಯವಾಗಿ ನಮ್ಮಲ್ಲಿ ರೋಗಿಗಳು ಬರುವಾಗ ಈ ಲಕ್ಷಣಗಳು ನಾವು ಕಾಣ್ಕೊಳ್ತೇವೆ. ಎಷ್ಟು ಬೇಗ ಅವರು ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ತಾರೋ ಅಷ್ಟು ನಮಗೆ ಚಿಕಿತ್ಸೆ ಫಲಕಾರಿಯಾಗುತ್ತದೆ ಅಂತ ಹೇಳಿದರೆ. ಸೊ ಸಾಮಾನ್ಯವಾಗಿ ಬರುವಾಗ ಏನಂತ ಹೇಳಿದ್ರೆ ಮಲವಿಸರ್ಜನೆಯ ಸಮಯದಲ್ಲಿ ಕೆಂಪು ರಕ್ತ ಹೊರಗೆ ಬಂದಿತ್ತು, ಬಟ್ಟೆಯಲ್ಲಿ ರಕ್ತ ಕಂಡಿತು ಅಂತ ಹೇಳಿ ಬರ್ತಾರೆ. ಅಥವಾ ಗುದದ್ವಾರದ ಸುತ್ತ ತುರಿಕೆ ಇರಬಹುದು ಅಥವಾ ಕಿರಿಕಿರಿ ಸ್ವಲ್ಪ ಇರಿಟೇಷನ್ ಆಗುವಂಥದ್ದು, ಅಥವಾ ಗುದದ್ವಾರದ ಬಳಿ ಗೆಡ್ಡೆ ಅಥವಾ ಒಂದು ಊತ ಕೈಗೆ ಸಿಗ್ತದೆ ಅಂತ ಹೇಳಿ ಬರ್ತಾರೆ. ಹಾಗೆಯೇ ಗುದದ್ವಾರದಲ್ಲಿ ಅತಿಯಾದ ನೋವು, ಅವರಿಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ, ನಿಲ್ಲಿಕ್ಕೂ ಆಗುವುದಿಲ್ಲ, ಅಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಈ ಮೂಲವ್ಯಾಧಿಯ ಲಕ್ಷಣಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅನುಭವಿಸಿದರೆ ಆದಷ್ಟು ಬೇಗ ವೈದ್ಯರಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾವು ವೈದ್ಯರಿದ್ದೇವೆ, ಅವರಲ್ಲಿ ತಪಾಸಣೆಗೊಳಿಸಿ ಚಿಕಿತ್ಸೆಯನ್ನು ಪಡೆಯುವುದು ಅತಿ ಅಗತ್ಯ. ಹಾಗೆಯೇ ಕೆಲವರು ಕೇಳ್ತಾರೆ, ಈಗ ನೀವು ಯಾವ ಥರ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಹೇಳಿದರೆ ಬೇಸಿಕಲಿ ನಾವು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ದೈಹಿಕ ಪರೀಕ್ಷೆ, ಆ ಗುದದ್ವಾರವನ್ನು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಗುದದ್ವಾರದ ಸಮೀಪದಲ್ಲಿ ಯಾವುದಾದರೂ ಊತ ಇದೆಯಾ ಅಥವಾ ಸೀಳು ಬಿಟ್ಟಿದೆಯಾ, ರಕ್ತಸ್ರಾವ ಇದೆಯಾ, ನೋವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೇವೆ. ಮತ್ತೊಂದು ಬರುವಂಥದ್ದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಗ್ಲೌಸ್ ಹಾಕಿ ಲಿಗ್ನೋಕೇನ್ ಜೆಲ್ ಅನ್ನು ಯೂಸ್ ಮಾಡಿ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಗುದದ್ವಾರ ನಾಳವನ್ನು ಪರೀಕ್ಷಿಸುತ್ತೇವೆ. ಇದರಲ್ಲಿ ಯಾವುದಾದರೂ ಗೆಡ್ಡೆ ಇದೆಯಾ ಅಥವಾ ರಕ್ತ ಸೋರುವಿಕೆ ಇದೆಯಾ ಅಂತ ಹೇಳಿ ನಾವು ನೋಡಲಿಕ್ಕೆ ಸುಲಭವಾಗುತ್ತೆ. ಇನ್ನೊಂದು ಏನಂತ ಹೇಳಿದರೆ ಎನೋಸ್ಕೋಪಿ ಅಂತ ಇದೆ. ಎನೋಸ್ಕೋಪಿ ಹೇಗೆ ಅಂತ ಹೇಳಿದರೆ ನಾವು ಗುದದ್ವಾರ ನಾಳದ ಒಳಗಡೆ ಕ್ಯಾಮರಾ ಅಥವಾ ಲೈಟ್ಗಳನ್ನು ಹಾಕಿ ನೋಡುವಂಥದ್ದು. ಇದು ನಮಗೆ ಆಂತರಿಕ ಮೂಲವ್ಯಾಧಿ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ವ, ಒಳಗೆ ಇರುವ ಮೂಲವ್ಯಾಧಿಗಳನ್ನು ಅದರ ಸ್ಪಷ್ಟತೆಯನ್ನು ಕೊಡುತ್ತದೆ, ಅದರ ಮೂಲಗಳನ್ನು ಗೊತ್ತಾಗುತ್ತದೆ, ಅದರ ಯಾವ ಸ್ಥಳದಲ್ಲಿದೆ, ಅದು ಯಾವ ಗಾತ್ರದಲ್ಲಿದೆ, ಇದರ ಎಲ್ಲ ಬಗ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ. ಹಾಗೆಯೇ ಅತಿ ಅಗತ್ಯವಾಗಿರೋದು ಏನಂತ ಹೇಳಿದರೆ ನಮ್ಮಲ್ಲಿ ರಕ್ತ ಸೋರಿಕೆ ಬರ್ತಾ ಇದೆ, ಇದು ಮೂಲವ್ಯಾಧಿಯಿಂದ

0: ಇರ್ಬೋದು ಅಥವಾ ಕ್ಯಾನ್ಸರ್ ಇಂದ ಇರ್ಬೋದು ಅಥವಾ ಇನ್ನಿತರ ತೊಂದರೆಗಳಿಂದ ಇರ್ಬೋದು. ಈ ತೊಂದರೆ ಕ್ಯಾನ್ಸರ್ ಅಥವಾ ಬೇರೆ ಯಾವುದೋ ತೊಂದರೆಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳೋದನ್ನು ಗಮನಿಸಲು ನಮಗೆ ತುಂಬಾ ಸುಲಭ ಆಗ್ತದೆ. ಇನ್ನೊಂದು ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಸಿಗ್ಮೋಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೇವೆ. ಇದು ಸಾಮಾನ್ಯವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಅಥವಾ ಕೊಲೊರೆಕ್ಟಲ್ ಕ್ಯಾನ್ಸರ್ ಕುಟುಂಬಿಕ ಇತಿಹಾಸ, ಈಗ ಅವರ ತಂದೆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರಿಗಾದರೂ ಈ ತರದ್ದು ಕೊಲೊರೆಕ್ಟಲ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇದ್ದಲ್ಲಿ ಈ ತರ ಒಂದು ಪರೀಕ್ಷೆಯನ್ನು ನಾವು ಮಾಡುವಂತದ್ದು ಅತಿ ಅಗತ್ಯ. ಇದು ಕೊಲಾನ್ ಅಥವಾ ಗುದದ್ವಾರದ ಸಮಗ್ರ ಪರೀಕ್ಷೆ ಅಂತ ಹೇಳಿದ್ರೆ ಒಳಗೆ ತನಕ ಹೋಗಿ ಅಲ್ಲಿ ಯಾವುದೇ ತೊಂದರೆ ಇದೆಯಾ, ಏನಾದರೂ ಗೆಡ್ಡೆ ತರ ಇದೆಯಾ, ಯಾಕೆ ಈ ರಕ್ತ ಸೋರುವಿಕೆ ಇದೆ, ಅಥವಾ ಅಲ್ಲಿ ಇರುವ ಮೂಲವ್ಯಾಧಿ ಅಥವಾ ಬೇರೆ ತೊಂದರೆಗಳ ಗಂಭೀರತೆ ಬಗ್ಗೆ ನಮಗೆ ಖಚಿತಪಡಿಸಲು ತುಂಬಾ ಸಹಾಯವಾಗುತ್ತದೆ.
1: ಈಗ ಚಿಕಿತ್ಸೆಯ ಬಗ್ಗೆ ಮಾತಾಡುವಾಗ ಈ ಎಲ್ಲದಕ್ಕೂ ಚಿಕಿತ್ಸೆ ಒಂದೇ ರೀತಿ ಇರುತ್ತಾ ಅಥವಾ ಏನಾದರೂ ಅದರಲ್ಲಿ ವ್ಯತ್ಯಾಸಗಳಿರ್ತದೆ ಹೇಗೆ?
0: ಚಿಕಿತ್ಸೆಗೆ ಬಂದಾಗ ನಾವು ನೋಡ್ತೇವೆ ಹಲವಾರು ಜನರಲ್ಲಿ ಮೂಲವ್ಯಾಧಿ ಇರುತ್ತೆ. ಆದರೆ ಎಷ್ಟೋ ಜನ ಹೇಳ್ತಾರೆ ನನಗೂ ಈ ಥರ ತೊಂದರೆ ಇತ್ತು ಸುಮಾರು ವರ್ಷಗಳ ಮೊದಲೇ, ಆದರೆ ನಾನು ಏನು ಔಷಧಿ ಮಾಡಲಿಲ್ಲ, ನಾನು ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡೆ ಅಥವಾ ಸ್ವಲ್ಪ ನೀರು ಜಾಸ್ತಿ ಸೇವನೆ ಮಾಡಿದೆ, ಅದು ಅಲ್ಲಿಗೆ ರಕ್ತ ಸೋರುವಿಕೆ ಕಮ್ಮಿ ಆಯಿತು ಅಥವಾ ನೋವು ಕಮ್ಮಿ ಆಯಿತು, ಆದರೆ ಈ ಸತಿ ಕಮ್ಮಿ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬರ್ತಾರೆ. ಹಾಗೆ ನಾವು ನೋಡ್ಬೇಕಂತೇಳಿ ಆದರೆ ಮೊದಲನೇದಾಗಿ ಈ ಔಷಧವನ್ನು ಸೇವಿಸುವಂಥದ್ದು, ಹೊಟ್ಟೆಗೆ ಔಷಧಿ ಕೊಡುವಂಥದ್ದು ಅಥವಾ ಅಲ್ಲಿ ಸ್ಥಾನಿಕ ಚಿಕಿತ್ಸೆಯನ್ನು ಮಾಡುವಂಥದ್ದು. ಆರಂಭಿಕ ಹಂತ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಗ್ರೇಡ್ 1 ಅಥವಾ 2 ಈ ಹೆಮರಾಯ್ಡ್ಸ್ ಅಥವಾ ಈ ಮೂಲವ್ಯಾಧಿಗಳಲ್ಲಿ ಸಾಮಾನ್ಯವಾಗಿ ನಾವು ಔಷಧಿಗಳಲ್ಲಿ ಗುಣಪಡಿಸಬಹುದು. ಹೇಗೆ ಅಂತ ಹೇಳಿದ್ರೆ ನಮ್ಗೆ ಆಯುರ್ವೇದದಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ ಎಲ್ಲ ಮೂಲವ್ಯಾಧಿಗೆ ಮೂಲ ಕಾರಣ ಅಂತ ಹೇಳಿದ್ರೆ ಆಮ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ನಾವು ತಕೊಂಡ ಆಹಾರ ಜೀರ್ಣವಾಗದೆ ಗಟ್ಟಿಯಾಗಿ ಮಲವಿಸರ್ಜನೆ ಸರಿಯಾಗದೆ ಆಗಿರುವುದರಿಂದ ಆಗ್ತದೆ. ಹಾಗಾಗಿ ಅದನ್ನು ಸರಿಪಡಿಸಲು ದೀಪನ ಪಾಚನ ಅಂತ ಹೇಳಿದ್ರೆ ಹಸಿವು ಮತ್ತು ಜೀರ್ಣ ಸರಿಯಾಗುವಂತಹ ಮತ್ತು ಮಲಬದ್ಧತೆಯನ್ನು ನಿವಾರಿಸುವಂತಹ ಔಷಧಿಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ನಾವು ತ್ರಿಫಲಚೂರ್ಣ ಅಥವಾ ಅಗ್ನಿತುಂಡಿವಟಿ ಇವುಗಳನ್ನು ಹೇಳುತ್ತೇವೆ, ಅಥವಾ ಹಲವಾರು ಲೇಹ್ಯಗಳಿರಬಹುದು, ಕಾಂಕಾಯನ ಲೇಹ್ಯ ಅಥವಾ ಸೂರ್ಣಾದಿ ಲೇಹ್ಯ ಅಥವಾ ಚಿರಬಿಲ್ವಾದಿ ಲೇಹ್ಯ ಈ ತರ, ಅಥವಾ ಕೆಲವು ಕಷಾಯಗಳಲ್ಲಿ ಅಭಯಾರಿಷ್ಟ, ಚಿರಬಿಲ್ವಾದಿ ಕಷಾಯ ಈ ತರ ಇವುಗಳನ್ನು ಸೇವಿಸಬಹುದು. ಹಾಗೆಯೇ ಮಲವಿಸರ್ಜನೆಯು ಇನ್ನೂ ಸುಲಭವಾಗಲು ತ್ರಿಫಲಚೂರ್ಣ ಅಥವಾ ಹರಳೆಣ್ಣೆ ಇದರ ಪ್ರಯೋಗವನ್ನು ಸಹ ನಾವು ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕಾಣ್ತದೆ. ಮತ್ತೆ ನಮ್ಮ ಕೆಲವು ರೋಗಿಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಊತ ಜಾಸ್ತಿ ಇರ್ತದೆ, ಆ ಊತದಿಂದ ಅತಿಯಾದ ನೋವು ಇರ್ತದೆ, ಅವರಿಗೆ ದಿನನಿತ್ಯದ ಕೆಲಸವನ್ನು ಮಾಡ್ಲಿಕ್ಕಾಗಲ್ಲ, ಹಾಗೂ ರಕ್ತ ಸೋರುವಿಕೆ ಜಾಸ್ತಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ನಾಗಕೇಶರ ಅಥವಾ ಶುಂಠಿ ಇದನ್ನು, ಸುವರ್ಣಗೆಡ್ಡೆ ಇದರದನ್ನು ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತವೆ. ಅಥವಾ ಒಣ ಅಂತ ಹೇಳಿದ್ರೆ ಅಥವಾ ಡ್ರೈ ಅಶಸ್, ಎಲ್ಲಿ ನಮಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಅಥವಾ ರಕ್ತ ಸೋರಿಕೆ ಇರುವುದಿಲ್ಲ ಅಂಥದ್ರಲ್ಲಿ ಆರಗ್ವದಾದಿ ಕಷಾಯ ಇಂಥದ್ದುಗಳನ್ನು ನಾವು ವಿಶೇಷವಾಗಿ ಹೇಳ್ತೇವೆ. ಹಾಗೆಯೇ ವಿಶೇಷ ಆಯುರ್ವೇದ ವಿಧಾನಗಳು ಅಂತ ಹೇಳಿದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಎಲ್ಲಾ ತರದ ಒಂದು ಮೂಲವ್ಯಾಧಿಗಳಿಗೆ ಚಿಕಿತ್ಸೆ ಇದೆ. ನಮ್ಮಲ್ಲಿ ಗ್ರೇಡ್ 2, 3 ಅಥವಾ 4 ಇವುಗಳಲ್ಲಿ ನಾವು ವಿಶೇಷವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೈಗೊಳ್ತೇವೆ. ಅದರಲ್ಲಿ ಮೊದಲನೇದಾಗಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೇವೆ. ಈ ಕ್ಷಾರಕರ್ಮ ಅಂತ ಹೇಳೋದು ಒಂದು ಕ್ಷಾರ ಅಂತ ಹೇಳುವಂಥದ್ದು, ನಮ್ಮ ಒಂದು ಔಷಧಿಯನ್ನು ನಾವು ತಯಾರಿಸಿ ಒಳಗೆ ಅಂತ ಹೇಳಿದ್ರೆ ಗುದದ್ವಾರದ ಒಳಗಿರುವ ಮೂಲವ್ಯಾಧಿಗಳಲ್ಲಿ ಈ ಲೇಪನವನ್ನು ಹಚ್ಚುತ್ತೇವೆ. ಈ ಕ್ಷಾರಕರ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ ರಕ್ತ ಸೋರುವಿಕೆ ಇರುವಂತದ್ದನ್ನು ನಿಲ್ಲಿಸುತ್ತದೆ ಮತ್ತು ಆ ಮೂಲವ್ಯಾಧಿಯ ಗೆಡ್ಡೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ಇನ್ನೊಂದು ಚಿಕಿತ್ಸೆ ಅಂತ ಹೇಳಿದ್ರೆ ಕ್ಷಾರಸೂತ್ರ ಅಂತ ಹೇಳಿ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ. ಕ್ಷಾರಸೂತ್ರ ಪ್ರಯೋಗ ಅಂತ ಹೇಳುವಂಥದ್ದು ಹೊರಗಡೆ ಬಾಹ್ಯ ಅರ್ಷಸ್ ಅಥವಾ ಮೂಲವ್ಯಾಧಿಯಲ್ಲಿ ನಾವು ಈ ನೂಲಿನಲ್ಲಿ ಅಳವಡಿಸಿಕೊಳ್ತೇವೆ. ಇದು ಹೊರಗಡೆ ಪ್ರೊಲ್ಯಾಪ್ಸ್ಡ್ ಆಗಿರುವಂತಹ ಅಥವಾ ಹೊರ ಬಂದಿರುವಂತಹ ಕೆಲವು ಅರ್ಷಸ್ಗಳಲ್ಲಿ ಅಥವಾ ಮೂಲವ್ಯಾಧಿಗಳಲ್ಲಿ ಉಪಯೋಗಿಸುತ್ತೇವೆ. ಸ್ಥಾನಿಕ ಅನಸ್ತೀಷ್ಯದಲ್ಲಿ ಮಾಡಿ ರೋಗಿಗಳನ್ನು ಅವತ್ತೇ ಮನೆಗೆ ಕಳಿಸಬಹುದು. ಹಾಗೆ ಇದೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ ಥರ್ಮಲ್ ಕಾಟರಿ ಅಥವಾ ಮೂಲವ್ಯಾಧಿಗೆ ಕರೆಂಟ್ ಅನ್ನು ಪಾಸ್ ಮಾಡಿ ಅದನ್ನು ಸಣ್ಣದಾಗಿ ಮಾಡುವಂತದ್ದು, ಅದನ್ನು ಗುಣಪಡಿಸುವಂತಹ ವಿಶೇಷ ಚಿಕಿತ್ಸೆಯು ನಮ್ಮಲ್ಲಿ ಇದೆ.
1: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ಧನ್ಯವಾದ ಸರ್.
2: ಇದುವರೆಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಕ್ಕೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
3: ಈಗ ನಮ್ಮ ಜೊತೆ ಇದ್ದಾರೆ ಶಲ್ಯ ತಂತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಹನಾ ಕಾಮತ್ ಅವರು. ನಮಸ್ಕಾರ ಡಾಕ್ಟ್ರೆ.
4: ನಮಸ್ಕಾರ ಸರ್.
3: ನಾವು ಇವತ್ತು ಮಾತಾಡುವ ವಿಷಯ ಅಂತ ಹೇಳಿದ್ರೆ ಫಿಶರ್ ಅನ್ನುವಂಥ ಕಾಯಿಲೆ.

0: ಕಾಯಿಲೆಯ ಬಗ್ಗೆ. ಸಾಮಾನ್ಯವಾಗಿ ಗುದದ್ವಾರದ ಎರಡು ಮೂರು ಕಾಯಿಲೆಗಳಿದ್ದಾವೆ. ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಒಂದೇ ತರ ಅಂತ ಹೇಳುವಂತಹ ಒಂದು ಕಲ್ಪನೆ ಇದೆ. ಫಿಶರ್ ಅನ್ನುವಂತಹ ಕಾಯಿಲೆ, ಇದು ಯಾವ ತರದ ಕಾಯಿಲೆ?
1: ಇದು ಗುದದ್ವಾರದಲ್ಲಿ ಬರುವಂತಹ ಚರ್ಮದ್ದು ಸಮಸ್ಯೆ. ಚರ್ಮ ಒಡಿತದೆ, ಮಲ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಒತ್ತಡಕ್ಕೆ ಒಳಗಾದ್ರೆ, ಅಂದ್ರೆ ಪೇಷಂಟ್ ಜಾಸ್ತಿ ಪ್ರೆಷರ್ ಕೊಟ್ರೆ ಅದು ಮೋಷನ್ ಬರುವಾಗ ಆ ಜಾಗದ್ದು ಚರ್ಮ ಹರಿದು ಅಲ್ಲಿಂದ ಸ್ವಲ್ಪ ರಕ್ತಸ್ರಾವ, ಅಲ್ಲಿಂದ ಸ್ವಲ್ಪ ನೋವು. ಯಾವ ತರದ ನೋವು ಅಂದ್ರೆ ಚುಚ್ಚಿದಾಗೆ ಇಲ್ಲ ಕತ್ತರಿಸಿದಾಗೆ ಅಷ್ಟು ನೋವಿದ್ದು, ಅದು ಸಾಧಾರಣ ಒಂದು ಅರ್ಧ ಗಂಟೆಯಿಂದ ಸಾಧಾರಣ ಇಡೀ ದಿನ ತನಕ ಅಷ್ಟು ನೋವು ಇರುತ್ತೆ. ಪ್ಲಸ್ ಆ ಜಾಗದಲ್ಲಿ ಉರಿಯೂತ ಸಮೇತ ಇರುತ್ತೆ. ಅದ್ರ ಜೊತೆ ಕೆಲವು ಸಲ ಕೆಲವರಿಗೆ ಒಂದು ಸಣ್ಣ ಚರ್ಮದ್ದು ಅಂಕುರ ತರ ಹೊರಗೆ ಬರುತ್ತೆ.
0: ರಕ್ತಸ್ರಾವ ಆಗುವ ಬೇರೆ ಕಾಯಿಲೆಗಳು ಕೂಡ ಇದಾವೆ. ಆ ಕಾಯಿಲೆಗಳಿಗೂ ಇದಕ್ಕೂ ವ್ಯತ್ಯಾಸಗಳು ಹೇಗೆ ಗೊತ್ತಾಗುವಂತದ್ದು?
1: ಫಿಶರಿನ್ ಏನೋದಲ್ಲಿ ಆಗುವಂತದ್ದು ರಕ್ತಸ್ರಾವ ಮಲದ ಮೇಲೆ ಒಂದು ಗೆರೆ ತರ ಬರುತ್ತೆ. ಹೆಚ್ಚು ರಕ್ತಸ್ರಾವ ಏನು ಆಗುದಿಲ್ಲ. ಈಗ ಬೇರೆ ರೋಗಗಳಲ್ಲಿ ಪೈಲ್ಸ್ ಅಲ್ಲಿ ಸಾಧಾರಣ ಒಂದು ಬಿಂದು ಬಿಂದು ತರ ಬಿದ್ದು ಒಂದು ರಾಶಿ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಸಮೇತ ರಕ್ತಸ್ರಾವವನ್ನು ಮಾಡಿಸ್ತದೆ. ಅದು ಬಹಳ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಸ ಒಂದು ದ್ರವ ರೂಪದಲ್ಲಿ ಹೋಗಿ ರಾಶಿ ರಕ್ತ ಅದರ ಜೊತೆ ಹೋಗುವಂತದ್ದು. ಇದು ಕ್ಯಾನ್ಸರ್ ರೋಗದ ಲಕ್ಷಣ. ಫಿಸ್ಟುಲಾದಲ್ಲಿ ಆಗುವಂತದ್ದು ಕೀವು, ಅದರ ಜೊತೆ ಸ್ವಲ್ಪ ರಕ್ತ ಹೋಗುವಂತದ್ದು, ಒಂದು ಬೊಟ್ಟ ಅಷ್ಟೇ ರಕ್ತ ಹೋಗ್ಬೋದು ಅದರಲ್ಲಿ. ಈಗ ನಮ್ಮ ಫಿಶರಲ್ಲಿ ಮಲದ ಮೇಲೆ ಗೆರೆ ಎಳೆದಾಗೆ ರಕ್ತ ಹೋಗ್ತದೆ.
0: ಈಗ ಈ ಕಾಯಿಲೆ ಬರ್ಲಿಕ್ಕೆ ಮುಖ್ಯವಾಗಿ ಏನು ಕಾರಣಗಳು?
1: ಒಂದು ದೇಹದ ಶುಷ್ಕತೆ, ಅಂದ್ರೆ ಕರೆಕ್ಟ್ ಆಗಿ ನೀರು ಕುಡಿಯದೇ ಇರುವಂತದ್ದು, ಹಾಲು ಇಲ್ಲ ತೇವಾಂಶ ಇರುವಂತದ್ದು, ತುಪ್ಪ ಇರ್ಬೋದು, ಎಣ್ಣೆ ಪದಾರ್ಥ ಇರ್ಬೋದು, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳದೇ ಇರುವುದು ಆಹಾರದಲ್ಲಿ, ಇಲ್ಲ ಅತಿ ಉಪವಾಸ, ವಾತದೋಷಕ್ಕೆ ಜಾಸ್ತಿ ಮಾಡುವಂತದ್ದು ಆಹಾರಗಳು ಕರೆದ ವಸ್ತು ಇರ್ಬೋದು, ಇಲ್ಲ ತೀರಾ ಒಣ ವಸ್ತು ಇರ್ಬೋದು, ಇಲ್ಲ ಜಾಸ್ತಿ ಉಪವಾಸ ಮಾಡುವಂತದ್ದಿರ್ಬೋದು, ಇಂಥದ್ದೆಲ್ಲ ವಾತದೋಷ ಜಾಸ್ತಿ ಮಾಡಿಸ್ತದೆ. ಪ್ಲಸ್ ಕೆಲವರಿಗೆ ಅತಿಸಾರ ಸ್ಟಾರ್ಟ್ ಆಗ್ತದೆ. ಅತಿಸಾರ ಆದಾಗ ಸಹ ಹೀಗೆ ಒಂದು ಫಿಶರಿನೇನು ಆ ಜಾಗದ್ದು ಚರ್ಮ ಒಡೆತಕ್ಕೆ ಒಳಗಾಗುವಂಥದ್ದು ಅದು ಸಹ ಇರ್ತದೆ. ಮತ್ತೆ ನಾರಿನಂಶ ಕಮ್ಮಿ ತಿನ್ನೋದ್ರಿಂದ ಹೀಗಾಗೋದು. ಇಂಥದ್ದೆಲ್ಲ ಕಾರಣಗಳಿಂದ ಫಿಶರಿನೇನು ಬರ್ತದೆ.
0: ಈಗ ಇದು ಯಾವ ವಯಸ್ಸಿನವರಲ್ಲಿ ಬರ್ತದೆ ಅಂತ ಏನಾದರೂ, ಇಂಥದ್ದೇ ವಯಸ್ಸಿನಲ್ಲಿ ಹೀಗೆ ಬರ್ತದೆ ಇಂಥದ್ದೇನಾದ್ರೂ ಉಂಟಾ?
1: ಅಂದ್ರೆ ಫಿಸಿಕಲ್ ಎಕ್ಸಸೈಸಸ್ ಏನು ಹೇಳ್ತೇವೆ ನಾವು, ಅವೆಲ್ಲ ಅತಿ ಮಾಡಿದ್ರೆ ಇಲ್ಲ ಮಾಡದೇ ಇದ್ದಲ್ಲಿ ಇಂಥದ್ದೆಲ್ಲ ಆಗುವ ಸಾಧ್ಯ. ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಂದೊಮ್ಮೆ ತಿನ್ನುವಂಥದ್ದು ತಿಂದು ಅಲ್ಲೇ ಮಲಗುವಂಥದ್ದು, ಇಂಥವರಲ್ಲಿ ಇಂಥದ್ದೆಲ್ಲ ಕಂಡು ಬರುವ ಸಾಧ್ಯತೆ ಇದೆ. ಮತ್ತೆ ಇದು ಲೈಫ್ ಸ್ಟೈಲ್ ಮಾಡಿಫೈ ಮಾಡಿದ್ರೆ ಕರೆಕ್ಟ್ ಆಗುವಂಥದ್ದು ಡಿಸೀಸ್. ಮತ್ತೆ ಇದರಲ್ಲಿ ವಯೋಮಿತಿ ಏನೂ ಇಲ್ಲ. ಸ್ವಲ್ಪ ಗರ್ಭಿಣಿಯರಲ್ಲಿ ಸಹ ಇಂಥದ್ದು ಕಂಡು ಬರುವ ಸಾಧ್ಯತೆ ಇದೆ. ಗರ್ಭಿಣಿಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಮೋಷನ್ ಸ್ವಲ್ಪ ಹಾರ್ಡ್ ಹೋಗ್ತದೆ. ಒಂದ ಗರ್ಭಿಣಿ ಫಿಸಿಯಾಲಜಿ ಹಾಗೆ ಇರ್ತದೆ, ಇಲ್ಲ ಅವರಿಗೆ ಕೊಟ್ಟಿರುವಂತದ್ದು ರಕ್ತ ಜಾಸ್ತಿ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ಕಬ್ಬಿಣದ ಅಂಶದ ಮಾತ್ರೆಗಳಿಂದ ಸಹ ಹಾಗೆ ಆಗುವ ಸಾಧ್ಯತೆ ಇರ್ತದೆ.
0: ಈಗ ಬೇರೆ ಯಾವುದಾದ್ರೂ ಕಾಯಿಲೆ ಇದ್ರೆ ಆ ಕಾಯಿಲೆಯಿಂದ ಇದು ಬರುವಂತಹ ಚಾನ್ಸಸ್ ಉಂಟಾ?
1: ಅತಿಸಾರ ಇಲ್ಲ ಮಲಬದ್ಧತೆ ಅವು ಕಾಯಿಲೆ ಅಂತ ಹೇಳಲಿಕ್ಕೆ ಆಗಲ್ಲ. ಅವು ಲಕ್ಷಣವು ಪ್ಲಸ್ ಇದಕ್ಕೆ ಫಿಶರಿಗೆ ಒಂದು ಕಾರಣ ಸಮೇತ.
0: ಔಷಧಗಳಿಂದ ಈ ತರ ಆಗುವಂತದ್ದು ಉಂಟಾ?
1: ಔಷಧ ನಾವು ಸರ್ವೇ ಸಾಮಾನ್ಯ ಓಪಿಡಿಗಳಲ್ಲಿ ಬಂದ ಪೇಷಂಟ್ಸ್ ಅವ್ರು ಮಾತಾಡುವಂತದ್ದೆಲ್ಲ ಕೇಳುವಾಗ, ಒಂದ ಆಂಟಿ ಡಿಪ್ರೆಸೆಂಟ್ ಅಂದ್ರೆ ನಿದ್ರೆ ಬರದೇ ಇದ್ದಾಗ ಮಾತ್ರೆ ತಗೊಳ್ಳುವವರಲ್ಲಿ ಇಂಥದ್ದು ಜಾಸ್ತಿ ಕಂಡು ಬಂದಿವೆ. ಅದರ ಜೊತೆ ಯಾರು ಕ್ಯಾಲ್ಸಿಯಂ ಮಾತ್ರೆ ಅವರಿಗೆ ಮಲಬದ್ಧತೆ ಕಂಡು ಬರ್ತದೆ. ಮತ್ತೆ ಇಂಥದ್ದೆಲ್ಲ ಸಾಮಾನ್ಯವಾಗಿ ಚಿರ ಆಗುವಂಥದ್ದು ಎಲ್ಲ ಕಂಡು ಬಂದಿದೆ. ರಕ್ತ ಜಾಸ್ತಿ ಆಗ್ಲಿಕ್ಕೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಲಿಕ್ಕೆ ಕಬ್ಬಿಣದ ಅಂಶ ಇರುವ ಮಾತ್ರೆಗಳಿಂದ ಸಹ ಕೆಲವರಿಗೆ ಮೋಷನ್ ಹಾರ್ಡ್ ಆಗಿ ಅವರಿಗೆ ಅಲ್ಲಿ ರಕ್ತ ಬರುವಂತದ್ದು ಸಾಧ್ಯತೆ ಇರ್ತದೆ.
0: ಈಗ ಇದು ಒಂದು ಮೊದಲಿಗೆ ಕಾಣಿಸಿಕೊಂಡಾಗ ಪೇಷಂಟ್ ಏನ್ ಮಾಡಬೇಕು?
1: ಮೊದಲಿಗೆ ಕಾಣಿಸಿಕೊಂಡಾಗ ಅವರಿಗೆ ಈಗ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿಕ್ಕೆ ಇರ್ಬೋದು. ಮನೆಯಲ್ಲಿ ಇಮಿಡಿಯೇಟ್ ಆಗಿ ಒಂಚೂರು ನೋವು ಕಮ್ಮಿ ಮಾಡ್ಲಿಕ್ಕೆ, ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಹದ ಬಿಸಿ ಇರುವಂತದ್ ನೀರು, ಇದು ಒಂದು ಟಬ್, ಸ್ವಲ್ಪ ಉಪ್ಪು ಹಾಕಿ ಅದರೊಳಗೆ ಕುಳಿತುಕೊಂಡು ಆವಾಗ ಅವರಿಗೆ ಅಲ್ಲಿ ರಿಲ್ಯಾಕ್ಸ್ ಸ್ಪಿಂಕ್ಟರ್ ಅಂತ ಹೇಳ್ತೇವೆ ನಾವು, ಇಂಟರ್ನಲ್ ಸ್ಪಿಂಕ್ಟರ್ಸ್, ಅವು ಮಾಂಸ ಪೇಶಿಗಳು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ, ನೋವು ಸ್ವಲ್ಪ ಮಟ್ಟಿಗೆ ಇಮಿಡಿಯೇಟ್ ಆಗಿ ಕಮ್ಮಿ ಆಗ್ತದೆ. ಅವರಿಗೆ ಸ್ವಲ್ಪ ಟೈಮ್ ಸಿಗ್ತದೆ ಡಾಕ್ಟರ್ ಹತ್ರ ಬರ್ಲಿಕ್ಕೆ, ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಎಣ್ಣೆದಂಶ ಮುಟ್ಟಿಸಿಕೊಳ್ಬಹುದು.
0: ಈ ತರ ರಕ್ತ ಹೋದಾಗ ಪೇಷಂಟ್ಗಳು ಬರುವುದಿಲ್ಲ, ನಾಳೆ ಇದು ಸರಿ ಆಗ್ತದೆ, ನಾಳೆದು ಸರಿ ಆಗ್ತದೆ ಅಂತ ಸುಮಾರು ಹೀಗೆ ಸ್ವಲ್ಪ ಸಮಯ ಆದ್ರೆ ಇದು ಮುಂದೆ ಏನಾದ್ರೂ ಬೇರೆ ಟರ್ನ್ ಆಗುವಂತಹ ಚಾನ್ಸ್, ಬೇರೆ ಏನಾದ್ರೂ ಆಗುವಂತಹ ಒಂದು ಅವಕಾಶ ಉಂಟಾ?
1: ಕರೆಕ್ಟ್, ಫಿಶರಿನೇನೋ ಹೌದಾ ಅಲ್ವಾ ಅಂತ ಒಂದು ಸಲ ಬಂದು ಡಾಕ್ಟರಿಗೆ ತೋರಿಸಿ ಅದು ಅವ್ರು ಪರೀಕ್ಷಿಸಿ ಕರೆಕ್ಟ್ ಡಯಾಗ್ನೋಸಿಸ್ ಆಗದೆ ಅವರೇ ಕನ್ಕ್ಲೂಡ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಾವು ಮಾಹಿತಿ ಹಂಚ್ತಾ ಇದ್ದೇವೆ, ಆದ್ರೂ ಈ ಮಾಹಿತಿ ಪ್ರಕಾರ ಹಾಗೆ ಇತ್ತು ಹೀಗಿತ್ತಂತ ಅವರು ಭಾವಿಸ್ಕೊಳ್ಲಿಕ್ಕಿಲ್ಲ, ಅವ್ರು ಬರ್ಲೇಬೇಕಾಗ್ತದೆ.

0: ಇನ್ ಕೇಸ್ ಅವ್ರು ಬರದೆ ಜಾಸ್ತಿ ದಿನ ತಳ್ಳಿದ್ರೆ ಒಂದ ಅವರಿಗೆ ಆ ಜಾಗದಲ್ಲಿ ಕುರ ಬರುವಂತದ್ದು, ಇಲ್ಲ ಆ ಜಾಗದಲ್ಲಿ ಅವರಿಗೊಂದು ಚರ್ಮದ ಅಂಕುರ ದೊಡ್ಡದಾಗಿ ಬೆಳೆಯುವಂತದ್ದು, ಅದು ಆಪರೇಷನ್ ಮಾಡದೆ ಸರ್ಜರಿ ಮಾಡದೆ ಅದು ಆ ಜಾಗದಿಂದ ಹೋಗುದಿಲ್ಲ. ಮತ್ತೆ ಅವರಿಗೆ ಆ ಜಾಗದಲ್ಲೇ ಪುನಃ, ಈಗ ಅದು ಒಂದು ಸಲ ಅವರಿಗೆ ಉತ್ಪತ್ತಿ ಆದ್ರೆ ಅದು 21 ದಿನ ಹಾಗೆ ಇರಬಹುದು. ಮೆಡಿಸಿನ್ ಇಂದ ಸಹ ಮೆಡಿಸಿನ್ ಇಲ್ಲದೆ ತನ್ನಷ್ಟಕ್ಕೆ ಗಾಯ ಏನ್ ಚಿರ ಆಗಿದೆ ಅದು 21 ದಿನದಲ್ಲಿ ಗುಣ ಆಗ್ತದೆ. ಇನ್ ಕೇಸ್ ಅವ್ರ ಮುಂದಕ್ಕೆ ಸಹ ಮಸಾಲೆ ಪದಾರ್ಥ, ಕರ್ದ ವಸ್ತು ಅದೆಲ್ಲ ಜಾಸ್ತಿ ತಿಂದ್ರೆ ಮೋಷನ್ ಹಾರ್ಡ್ ಹೋಗಿ ಪುನಃ ಅವರಿಗೆ ಇಂಥದ್ದು ಆಗುವ ಸಾಧ್ಯತೆ ಇದೆ.
1: ಈಗ ಒಂದ್ಸಲ ಇದು ಆದ ಮೇಲೆ ನಿಮ್ಮಲ್ಲಿಗೆ ಬಂದ್ರೆ ಇದಕ್ಕೆ ಚಿಕಿತ್ಸೆ ಯಾವ ತರ?
0: ಇದರಲ್ಲಿ ಚಿಕಿತ್ಸೆ ಕೊಡುವಾಗ ಎರಡು ವಿಧದ್ದು ಫಿಷರಿನೇನೋ ಇವೆ. ಒಂದು ಅಕ್ಯೂಟ್ ಅಂತ ಹೇಳ್ತೇವೆ, ಸದ್ಯ ಇತ್ತೀಚೆಗೆ ಆಗಿದ್ದು, ಒಂದು ವಾರದೊಳಗೆ ಆಗಿ ಒಂದು ಪೇಷಂಟ್ ನಮ್ಮ ಹತ್ರ ಬಂದ್ರೆ ಅದನ್ನ ನಾವು ಡಯಾಗ್ನೋಸ್ ಮಾಡುವಾಗ ಅಕ್ಯೂಟ್ ಫಿಷರ್ ಅಂತ ಹೇಳ್ತೇವೆ. ಕ್ರಾನಿಕ್ ಫಿಷರ್ ಅಂತ ಇನ್ನೊಂದು ವಿಂಗಡಣೆ ಇದೆ. ಕ್ರಾನಿಕ್ ಫಿಷರ್ ಅಂದ್ರೆ ದೀರ್ಘಕಾಲದಿಂದ ಅವರಿಗೆ ಆಗ್ತಾ ಇದೆ, ಅದು ಆಗಿ ಸ್ವಲ್ಪ ದಿನ ಆರಾಮಿದ್ದು ಪುನಃ ಅವರಿಗೆ ಪುನಃ ಫಿಷರಿನೇನೋ ಆಗುವವರಿಗೆ ಕ್ರಾನಿಕ್ ಫಿಷರಿನೇನೋ ಅಂತ ಹೇಳ್ತೇವೆ. ಈಗ ಅಕ್ಯೂಟ್ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಕೊಡುವಂತದ್ದು, ಓರಲ್ ಮೆಡಿಕೇಶನ್ ಅಂತ ಹೇಳ್ತೇವೆ, ಮೆಡಿಸಿನ್ ಕೊಡುವಂತದ್ದು. ಅಪ್ಲಿಕೇಶನ್ ಅಂದ್ರೆ ಆ ಜಾಗಕ್ಕೆ ಏನಾದ್ರೂ ಹಚ್ಚಿಕೊಳ್ಳಿಕ್ಕೆ ಕೊಡುವಂತದ್ದು, ಇಲ್ಲ ಕುತ್ಕೊಳ್ಳಿಕ್ಕೆ ನಮ್ಮದು ಮೆಡಿಕೇಟೆಡ್ ಕಷಾಯ, ಔಷಧೀಯ ಕಷಾಯ ಕೊಡುವಂತದ್ದು ಅವು ಮಾಡ್ತೇವೆ. ಕ್ರಾನಿಕ್ ಫಿಷರಿಗಾಗುವಾಗ ಸರ್ವೇ ಸಾಮಾನ್ಯ ಅವರಿಗೆ ಒಂದು ಚರ್ಮ ಅಂಕುರ ಬೆಳೆದಿರ್ತದೆ, ಆ ಬೆಳೆದಿರೋ ಚರ್ಮ ಅಂಕುರ ತೆಗಿಬೇಕಾದ್ರೆ ಸರ್ಜರಿ ಬೇಕೇ ಬೇಕಾಗ್ತದೆ. ಏನು ಹಚ್ಕೊಂಡ್ರು, ಏನು ಹೊಟ್ಟೆಗೆ ಮದ್ದು ತಗೊಂಡ್ರು ಆ ಅಂಕುರ ಹೋಗುದಿಲ್ಲ. ನೋವೇನಾದ್ರೂ ಇದ್ರೆ, ಮೋಷನ್ ಏನಾದ್ರೂ, ಮಲಬದ್ಧತೆ ಏನಾದ್ರೂ ಇದ್ರೆ ಅವೆಲ್ಲ ಕ್ಲಿಯರ್ ಆಗ್ತದೆ. ನಾವು ಕ್ರಾನಿಕ್ ಫಿಷರಿನ ಏನೋಗೆ ಮೆಡಿಸಿನ್ ಕೊಡ್ತೇವೆ, ಪ್ಲಸ್ ಸರ್ಜರಿ ಸಹ ಮಾಡಿಸ್ತೇವೆ.
1: ಈ ಆಯುರ್ವೇದದಲ್ಲಿ ಕೂಡ ಸರ್ಜರಿ ಅನ್ನುವಂಥದ್ದು ಉಂಟಾ ಅನ್ನುವಂಥದ್ದು? ಸಾಮಾನ್ಯವಾಗಿ ಆಯುರ್ವೇದ ಅಂದ್ರೆ ಔಷಧ ಕೊಟ್ಟು ಗುಣ ಮಾಡ್ತಾರೆ ಅಂತ ಇರುತ್ತದೆ.
0: ಆಯುರ್ವೇದದಲ್ಲಿ ಶಲ್ಯತಂತ್ರ ವಿಭಾಗ ಅಂತ, ಜನರಲ್ ಸರ್ಜರಿ ವಿಭಾಗ ಅಂತಾನೆ ಇದೆ. ನಾನು SDM ಆಯುರ್ವೇದ ಹಾಸ್ಪಿಟಲ್ ಅಂಡ್ ಕಾಲೇಜ್ ಇದು ಅಸಿಸ್ಟೆಂಟ್ ಪ್ರೊಫೆಸರ್. ಇಲ್ಲಿ ನಮ್ಗೆ ಶಲ್ಯತಂತ್ರ ವಿಭಾಗ ಅಂತ ಹೇಳುವಂತದ್ದು ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತಾನೆ ಇದೆ. ಇಲ್ಲಿ ನಾವು ಇಂಥದ್ದು ಕೇಸಸ್ಗಳಿಗೆ ಬೇಸ್ಡ್ ಆನ್ ಇದು ಅಕ್ಯೂಟ ಕ್ರಾನಿಕ ಅಂತ ನೋಡಿ ಅದಕ್ಕೆ ಸೂಕ್ತ ಪರೀಕ್ಷೆ ನಡೆಸಿ ಅದಕ್ಕೆ ಸೂಕ್ತವಾದದ್ದು ಚಿಕಿತ್ಸೆ ಸಹ ಕೊಡ್ತೇವೆ. ಇಲ್ಲಿ
1: ಈಗ ಒಂದ್ಸಲ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅದರ ನಂತರ ಅವರಿಗೆ ಪೇಷಂಟ್ ಮನೆಗೆ ಹೋಗುವಾಗ ನೀವು ಏನು ಅಡ್ವೈಸ್ ಕೊಡ್ತೀರಿ?
0: ಆವಾಗ ಅವರಿಗೆ ಪಥ್ಯ ಅಪಥ್ಯ ಅಂತ ಹೇಳುವಂತದ್ದು ತುಂಬಾ ಅನುಕೂಲಕರ ಆಗ್ತದೆ. ಅಪಥ್ಯ ಫಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವರು ಆದಷ್ಟು ಮಸಾಲೆ ಪದಾರ್ಥ, ಕರಿದ ಪದಾರ್ಥ ಆಹಾರದಲ್ಲೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಏನ್ ರೆಡ್ ಮೀಟ್ ಅಂತ ಹೇಳ್ತೇವೆ, ಇಲ್ಲ ಚಿಕನ್, ಕೆಲವರಿಗೆ ಚಿಕನ್ ಇದ್ದು ದಿನ ತಿನ್ಬೇಕಂತ ಅವರಿಗೊಂದು ಮನಸ್ಸಲ್ಲಿ ಇರ್ತದೆ, ಅಂಥದ್ದೆಲ್ಲ ಮಾಡಿಕೂಡ್ದು. ಯಾಕಂದ್ರೆ ಇಂಥದ್ದೆಲ್ಲ ವಸ್ತುಗಳಿಂದ ಪ್ರೋಟೀನ್ ರಿಲೀಸ್ ಆಗ್ತದೆ, ಪ್ಲಸ್ ಅವರಿಗೆ ಮೋಷನ್ ಸಹ ಹಾರ್ಡ್ ಆಗ್ತಾ ಹೋಗ್ತದೆ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಇಲ್ಲ ಅಂಥದ್ದೇನಾದ್ರೂ ಆದರೆ ಇದು ಪುನಃ ಉತ್ಪತ್ತಿ ಆಗುವ ಸಾಧ್ಯತೆ ಇರ್ತದೆ. ಒಂದು, ಇನ್ನೊಂದು ಆದಷ್ಟು ಅವರು ನೀರನ್ನು ಕುಡಿಬೇಕಾಗ್ತದೆ. ನೀರಿನ ಅಂಶ ಇರುವಂಥದ್ದು ದಿನ ಒಂದು ಲೋಟ ತಕ್ರ ಅಂದ್ರೆ ಮಜ್ಜಿಗೆ ಕುಡಿಲೇಬೇಕು. ಮತ್ತೆ ಹಾಲು, ಹಾಲು ಹಾಗೂ ಅದರ ಉತ್ಪನ್ನಗಳು, ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಇಲ್ಲ ಸ್ವಲ್ಪ ಬೆಣ್ಣೆ ಇರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ದಿನ ಊಟದಲ್ಲಿ ಇಲ್ಲ ಆಹಾರದಲ್ಲಿ ಸೇವಿಸಬೇಕು. ಮತ್ತೆ ವಿಹಾರ ಅಂತ ಹೇಳುವಾಗ ಆಕ್ಟಿವಿಟೀಸ್, ನಮ್ಮ ಆಕ್ಟಿವಿಟೀಸ್ ಹೇಗಿರಬೇಕು, ಲಘು ಎಕ್ಸಸೈಸ್, ಲಘು ವ್ಯಾಯಾಮ ಮಾಡಬೇಕು ಅವರು. ನಿದ್ರೆ ಒಳ್ಳೇದಾಗಿರ್ಬೇಕು ಅವ್ರದ್ದು. ನಿದ್ರೆ ಸರ್ವೇ ಸಾಮಾನ್ಯ 5 ಗಂಟೆಯಿಂದ 6 ಗಂಟೆ ಮಾಡಲೇಬೇಕು ಅವರು. ಮಸಾಲ ಕರಿದ ಪದಾರ್ಥ ಅವರು ತಿನ್ನಲೇಬಾರ್ದು, ಯಾಕಂದ್ರೆ ಅದರಿಂದ ಮೋಷನ್ ಅಂದ್ರೆ ಮಲ ಸ್ವಲ್ಪ ಕಠಿಣ ಆಗಿ ಗಾಢವಾಗಿ ಅವರಿಗೆ ಮಲ ಹೊರಗೆ ಹಾಕುವಾಗ ಚರ್ಮ ಹರಿದು ರಕ್ತಸ್ರಾವ ಆಗ್ತದೆ. ಇನ್ನೊಂದು, ಅವರು ಮೋಷನ್ ಬಂದ ಕೂಡಲೇ, ಅದು ಏನು ಅರ್ಜ್ ಅಂತ ಹೇಳ್ತೇವೆ, ಡೆಫಿಕೇಶನ್ ಅರ್ಜ್, ಬಂದ ಕೂಡಲೇ ಮೋಷನ್ ಮಾಡಬೇಕು ಅವರು, ತಡ್ಕೊಳ್ಳಿಕ್ಕಿಲ್ಲ. ಮತ್ತೆ ಮೋಷನ್ ಬರದೆ ಹೋಗಿ ಟ್ರೈ ಮಾಡುವಂಥದ್ದು, ಜಾಸ್ತಿ ಬಿಕ್ಕುವಂಥದ್ದು ಅದು ಮಾಡಲಿಕ್ಕಿಲ್ಲ. ನಿದ್ರೆ ಕಮ್ಮಿ ಮಾಡುವಂಥದ್ದು, ಈಗ ನೈಟ್ ಡ್ಯೂಟಿ ಇರ್ತದೆ, ಆದ್ರೂ ಡೇ ಟೈಮಲ್ಲಿ ನಿದ್ರೆ ಮಾಡಿ ಸ್ವಲ್ಪ ಕಾಂಪನ್ಸೇಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲದಿದ್ದರೆ ಮೋಷನ್ ಹಾರ್ಡ್ ಆಗ್ತದೆ, ಇಲ್ಲ ಮಲ ಏನಿದೆ ಅದು ತುಂಬ ಗಟ್ಟಿಯಾಗಿ ಹೊರಗೆ ಬರ್ತದೆ. ಏನಕ್ಕೋ ಒಂದು ಕಾರಣಗಳಿಂದ ನೀರು ಕುಡಿಯದೇ ಇರುವುದು, ಹಾಗೆಲ್ಲ ಮಾಡಕೂಡದು.
1: ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ, ಸಾಮಾನ್ಯವಾಗಿ ಕಾಯಿಲೆ ಬಾರದ ಹಾಗೆ ಜನರು ಹೇಗೆ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು?
0: ಇದಕ್ಕೆ ಅವರು ಪಥ್ಯ ಪಾಲನೆ ಮಾಡಬೇಕಾಗ್ತದೆ. ಪಥ್ಯಗಳಲ್ಲಿ ಆಹಾರ ಪಥ್ಯ ಇದೆ, ವಿಹಾರಜ ಪಥ್ಯ ಇದೆ. ಆಹಾರಜ ಪಥ್ಯಗಳಲ್ಲಿ ಅವರು ಸಾಕಷ್ಟು ನೀರು ಕುಡಿಯುವಂಥದ್ದು, ಮಿನಿಮಮ್ ಒಂದು 2 ಲೀಟರ್ಸ್ ಆದರೂ ನೀರು ಕುಡಿಲೇಬೇಕಾಗ್ತದೆ. ಹಾಲು ಹಾಗೂ ಅದರ ಉತ್ಪನ್ನಗಳು, ನಾವು ಒಂದು ಗ್ಲಾಸ್ ಮಜ್ಜಿಗೆಯನ್ನು ಕುಡಿಬೇಕು, ಹಾಲು ಸೇವಿಸಬೇಕು ದಿನನಿತ್ಯ.

0: ಆಕ್ಟಿವಿಟೀಸ್ ಹೇಗಿರ್ಬೇಕಂದ್ರೆ, ದಿನ ಲಘು ವ್ಯಾಯಾಮ ಮಾಡಬೇಕಾಗ್ತದೆ. ವಾಕಿಂಗ್ ಇರ್ಬೋದು ಇಲ್ಲ ಲಘು ವ್ಯಾಯಾಮ, ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು, ನಿಮ್ಮ ತಾಕತ್ ಎಷ್ಟಿದೆ ಅಷ್ಟು. ಮತ್ತೆ ನಿದ್ರೆ ಸಾಧಾರಣವು 5 ಗಂಟೆಯಿಂದ 6 ಗಂಟೆ ನಿದ್ರೆ ರಾತ್ರಿ ಕಂಪಲ್ಸರಿ ಆಗ್ಲೇಬೇಕು. ಇನ್ ಕೇಸ್ ನೈಟ್ ಡ್ಯೂಟಿ ಶಿಫ್ಟ್ ಇಂದಾಗಿ ಮಾಡ್ಲಿಕ್ಕೆ ಆಗದಿದ್ರೆ ಡೇ ಟೈಮ್ ನೆಕ್ಸ್ಟ್ ಡೇ ಸ್ವಲ್ಪ ಅದರದ್ದು ಅರ್ಧ ಮಿತಿಯಾದ್ರೂ ಆಗ್ಬೇಕಾಗ್ತದೆ. ಈಗ ನಾವು ಹೇಗೆ ಊಟ ಮಾಡ್ಬೇಕು, ಎಷ್ಟು ಊಟ ಮಾಡ್ಬೇಕು, ಅದು ಸಹ ಇದಕ್ಕೆ ಕೌಂಟ್ ಆಗುವಂತದ್ ವಿಷಯಗಳು. ಶಾಂತ ಚಿತ್ತದಲ್ಲಿ ಸ್ವಲ್ಪ ಸ್ವಲ್ಪನೆ ಒಳ್ಳೆ ಜಗಿದು ಊಟ ಮಾಡ್ಬೇಕಾಗ್ತದೆ. ಘನ ಆಹಾರ ಹೊಟ್ಟೆಯ ಅರ್ಧ ಭಾಗದಷ್ಟು, ದ್ರವ ಆಹಾರ ಕಾಲು ಭಾಗದಷ್ಟು, ಇನ್ನು ಕಾಲು ಭಾಗ ಗಾಳಿಗೆ ಆಡಲು ಬಿಡಬೇಕಾಗ್ತದೆ. ಮತ್ತೆ ಹಸಿವಾದಾಗ ಮಾತ್ರ, ಗಂಟೆ ಆಯ್ತು ನಾನು ಊಟ ಮಾಡ್ತೇನೆ ಆಹಾರ ಮಾಡ್ತೇನೆ ಹಾಗೆ ಯಾವತ್ತೂ ಸೇರಬಾರ್ದು, ಅದು ಅಜೀರ್ಣಕ್ಕೆ ಪರಿಣಾಮಗೊಳ್ತದೆ.
1: ಒಳ್ಳೆಯದು ಸಹನಾ ಕಾಮತ್ತವರೇ. ಮುಖ್ಯವಾಗಿ ಫಿಶರ್ ಅನ್ನುವಂತಹ ಕಾಯಿಲೆ ಮತ್ತೆ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ತಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
5: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ, ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೇನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಿತ್ತು. ಆದರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗತ್ತೆ ಅಂತ ನೀವು ಕೇಳೋದಾದ್ರೆ, ಕೆರೆ ಹಳ್ಳ ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು.

0: ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳುವುದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ, ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರುವ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮ್ಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್ ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,

ಚಂದ್ರಶೇಖರ ಕಂಬಾರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲಿಗೆ, ಸಿರಿಗನ್ನಡಂ ಬಾಳ್ಗೆ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನೀತಿಗೆ ಸಾರ್ವಜನಿಕರ ಬೆಂಬಲ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ಧ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವಿಸಗಿದೆ ಎಂದು ಆರೋಪಿಸಿದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,100

0: 75 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ 234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967ರಿಂದ ಡಿಎಂಕೆ ಅಥವಾ ಎಐಡಿಎಂಕೆ ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಶ್ರೀಲಂಕಾ ಮತ್ತು ತಮಿಳುನಾಡು ಇತಿಹಾಸ, ಸಂಸ್ಕೃತಿ, ಉದ್ಯಮಶೀಲತೆ ಮತ್ತು ತಲೆಮಾರುಗಳಾದ್ಯಂತ ಶಾಶ್ವತವಾದ ಜನ ಸಂಬಂಧಗಳ ಮೂಲಕ ಸಂಪರ್ಕ ಹೊಂದಿವೆ ಎಂದು ಹೇಳಿದ್ದಾರೆ. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು ಆಚರಿಸುತ್ತಿದೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ. ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪೇವರ್ ಬ್ಲಾಕ್ಗಳಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ

ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು ಎರಡನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಎರಡು ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ ಎರಡನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ ಭಾರತ

0: ಅಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ಮೂರು ಕಾಲೇಜ್ನಲ್ಲಿ
3: ಚಿಂತಿಸಬೇಡಿ,
2: ಫೀಸ್ ನೋಡು.
4: ಏನ್ ಸಮಾಚಾರ?
5: ಏನಾಯ್ತು?
3: ಫೀಸ್ ನ ಟೆನ್ಷನ್.
4: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 400,000 ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
6: ಆರ್ಬಿಐ ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಾಗಮಂಡಲ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭ. ಮೊದಲಿಗೆ ಜಾಹೀರಾತು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಆರನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.

0: ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ. ಆ ರಾಜಮಾರ್ಗವನ್ನು ನೋಡಿದರೆ ಆ ಕ್ಷೀರ ಸಮುದ್ರದ ತೆರೆಗಳ ಮಾಲೆಯಿಂದ ಮರಿಮೀನುಗಳೆಲ್ಲ ಹಾರಿ ಬಂದಿದೆಯಾ, ಅಥವಾ ಬಿಳುಪಾದ ಮೋಡಗಳ ನಡುವೆ ತೋರಿದಂತಹ ಮಿಂಚ ಅನ್ನೋ ಹಾಗೆ ಅಲ್ಲಿರುವಂತಹ ಹುಡುಗಿಗಳ ಕಣ್ಣು ಮರಿ ಮೀನಿನಂತೆ ಕಾಣ್ತಾ ಇದ್ರೆ, ಅವರು ಆ ಕಡೆ ಈ ಕಡೆ ನೋಡ್ತಾ ಇದ್ದಾರಲ್ಲ ಅವರ ಕಟಾಕ್ಷಗಳ ಕಿರಣ, ಅದು ಅಲ್ಲಿ ಆ ಬಿಳುಪಾದಂತಹ ಮೋಡಗಳ ನಡುವೆ ತೋರಿದಂತಹ ಮಿಂಚಿನಂತೆ ರಾಜಮಾರ್ಗದ ಎರಡು ಕಡೆಗಳಲ್ಲೂ ಕಾಣ್ತಾ ಇದೆ ಅಂತ. ಅವರ ಕಣ್ಣು ನೀಳವಾಗಿ ಮೀನಿನಂತೆ ಇದೆ, ಅವಳ ಕಟಾಕ್ಷಗಳು ಬಿಳುಪಾದ, ಅವಳ ಶರೀರಗಳಲ್ಲಿ ಆ ಕಣ್ಣು ಕುಡಿ ನೋಟಗಳು ಒಳ್ಳೆ ಮಿಂಚಿನಂತೆ ಕಾಣ್ತಾ ಇದೆ. ಅಲ್ಲಿರುವಂತಹ ಆ ಸುಂದರಿಯರಂತಹ ಸ್ತ್ರೀಯರು ಈ ತರಹ ಅತ್ಯಂತ ಶೋಭಾಯಮಾನವಾಗಿದ್ದಾರೆ. ಅಲ್ಲಿ ಪುನಃ ಎರಡೂ ಕಡೆಯಲ್ಲೂ ಕೂಡ ನವರತ್ನ ಖಚಿತವಾದಂತಹ ತೋರಣಗಳೆಲ್ಲ ದ್ವಾರಕಾಪಟ್ಟಣದಲ್ಲಿ ಕಾಣ್ತಾ ಇದೆಯಲ್ಲ. ಇದೊಂದು ಕೈಲಾಸ ನಗರಿಯ ಇದು ಅನ್ನೋ ಹಾಗೆ, ಕೈಲಾಸ ಪರ್ವತವ ಅನ್ನೋ ಹಾಗೆ ಅಲ್ಲಿ ಸ್ವಾರಸ್ಯವಾಗಿ ನೋಡ್ತಾ ಇದ್ದಾನೆ ಆ ದ್ವಾರಕಾಪಟ್ಟಣವನ್ನ.
1: ವಿರಚಿಸಿದ ಕರು

ಎರಡು ಕಡೆಯಲ್ಲೂ ದೊಡ್ಡ ದೊಡ್ಡ ಮನೆಗಳು, ಮಹಡಿ ಮನೆಗಳು, ಅವುಗಳಲ್ಲಿ ನವರತ್ನಗಳಿಂದ ಖಚಿತವಾದಂತಹ ಬಂಗಾರದ ತೋರಣಗಳು. ಅಂತಹ ಒಂದು ವೈಭವೋಪ್ಯವಾದಂತಹ ಆ ನಗರಿಯನ್ನು ನೋಡಿದಾಗ ಕೈಲಾಸ ಗಿರಿಯಲ್ಲಿ ಮೂಡಿದಂತಹ ಕಾಮನ ಬಿಲ್ಲಿನಂತೆ ಕಾಣ್ತಾ ಇದೆ. ಎಲ್ಲ ನೋಡಿದರೂ ಕೂಡ ಆ ಗುಡಿಗಳು, ಅಲ್ಲಿರುವಂತಹ ಕಳಶಗಳು, ಕನ್ನಡಿಗಳು, ಆ ಧ್ವಜಗಳು, ಅಲ್ಲಿರುವಂತಹ ಛತ್ರ ಚಾಮರಾದಿಗಳು, ಇವುಗಳಿಂದ ನೋಡಿದರೆ ಬಹುಶಃ ಆ ಆಕಾಶವೆಂಬ ಆನೆಯನ್ನ ಅಲಂಕರಿಸಿಬಿಟ್ಟು ಪುಷ್ಪೋತ್ಸವಕ್ಕೆ ಆಕಾಶವೆಂಬ ಆನೆಯ ಮೇಲೆ ಕೂತ್ಕೊಂಡು ಹೊರಡುವಂತಹ ವಾಯುರಾಜ ಬರ್ತಾ ಇದ್ದಾನೋ ಅನ್ನೋ ಹಾಗೆ ಅಷ್ಟು ಒಂದು ಶೋಭಾಯಮಾನವಾಗಿ ಸುಂದರವಾಗಿ ಆ ದ್ವಾರಕಾ ಪಟ್ಟಣ ಕಾಣ್ತಾ ಇದೆ. ಆ ದ್ವಾರಕಾ ಪಟ್ಟಣದಲ್ಲಿ ಅಲ್ಲಿರುವಂತಹ ಚಂದ್ರಶಾಲೆಗಳು ಅಂತ ಹೇಳ್ತಾರೆ. ಆ ಚಂದ್ರಶಾಲೆಗಳು ಅಂತಂದ್ರೆ ಇವತ್ತೆಲ್ಲ ಎ ಸಿ ಏನು ವ್ಯವಸ್ಥೆ ಇದೆ

0: ಏ ಹಿಂದೆಲ್ಲ ಎ ಸಿ ವ್ಯವಸ್ಥೆ ಇರಲಿಲ್ವಲ್ಲ, ಆ ಚಂದ್ರಶಾಲೆಗಳು ತಂಪಾಗಿರುತ್ತೆ. ಅಲ್ಲಿ ಆ ಒಂದು ಸಮುದ್ರ ತೀರದ ಆ ಬಿಸಿಲಿನ ಬೇಗೆಯನ್ನು ಶಾಖವನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಅವರೆಲ್ಲ ಚಂದ್ರಶಾಲೆಗಳಿಗೆ ಹೋಗ್ತಾ ಇದ್ರು. ಆ ಚಂದ್ರಶಾಲೆಗಳಲ್ಲಿ ಅನೇಕ ಜನ ಸ್ತ್ರೀಯರು ತಮ್ಮ ಮೈಯಿನ ಶ್ರಮವನ್ನೆಲ್ಲ ಆ ಬೆವರು ಮುಂತಾದ ಆದಂತಹ ಶ್ರಮ ಆಯಾಸವನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಲ್ಲಿದ್ದಾರೆ. ಅಲ್ಲಿರುವಂತಹ ಸ್ತ್ರೀಯರ ಮೈಗೆ ಹಾಕಿಕೊಂಡಂತಹ ಆ ಸುಗಂಧ ದ್ರವ್ಯಗಳ ಮತ್ತು ಮುಡಿದಂತಹ ಹೂಗಳ ವಾಸನೆ ಗಾಳಿಯಲ್ಲಿ ಬರ್ತಾ ಇರೋದ್ರಿಂದ ಅದು ಕೂಡ ವಿಶೇಷವಾಗಿ ಎಲ್ಲರಿಗೂ ಕೂಡ ಚಾಡಿಕೋರಂತೆ, ಸ್ವಾಮಿ ಇಲ್ಲಿ ಎಂಥೆಂಥ ಅವರಿದ್ದಾರೆ ನೋಡಿ ಅಂತ ಹೇಳಿ ಅವರ ಪರಿಮಳದ ವಾಸನೆಯೇ ಎಲ್ಲರಿಗೂ ಕೂಡ ಅಲ್ಲಿನ ವೈಭವವನ್ನು ತಿಳಿಸ್ತಾ ಇತ್ತು.
1: ಹರಮ್ಯಾಗ್ರದೊಳ್ ವಿರಾಜಿಪ ಚಂದ್ರ ಶಾಲೆಗಳ ನಿರ್ಮಲ ಸ್ಥಳದೊಳ್ ಏಕಾಂತದಿಂ ತನುಲತೆಯ ಘರ್ಮಶ್ರಮಂಗಳೆವ ಸ್ವಕ್ಕುಜೌ.

0: ಅಲ್ಲಿ ವಿಶೇಷವಾದಂತಹ ಮುತ್ತು ರತ್ನ ಹವಳಗಳನ್ನೆಲ್ಲ ದಾರಿಯಲ್ಲಿ ಮಾರಾಟ ಮಾಡೋರು ಹರಡ್ಕೊಂಡ್ಬಿಟ್ಟಿದ್ರಂತೆ. ಕವಿ ಬಹುಶಃ ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ಬಿಟ್ಟಿದ್ದಾನೆ. ಆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನೋಡ್ಬಿಟ್ಟು ಇಲ್ಲೇ ಇಂಥ ವೈಭವ ಇದ್ಮೇಲೆ ದ್ವಾರಕಾ ಪಟ್ಟಣದಲ್ಲಿ ಇದೆಲ್ಲ ಒಂದು ಮಾಮೂಲಿನ ವಿಚಾರ ಅನ್ನೋ ಹಾಗೆ ರಸ್ತೆಗಳಲ್ಲಿ ಇಕ್ಕೆಲದಲ್ಲೂ ಕೂಡ ಮುತ್ತು ರತ್ನ ಹವಳ ಇತ್ಯಾದಿಗಳನ್ನೆಲ್ಲ ಮಾರಾಡೋದಕ್ಕೆ ಹರಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ನೋಡ್ಬಿಟ್ಟು ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಸಮುದ್ರವನ್ನು ಬಿಟ್ಬಿಟ್ಟು ಸಮುದ್ರದಲ್ಲಿರುವಂಥ ಅನರ್ಘ ರತ್ನಗಳೆಲ್ಲ ದ್ವಾರಕೆಯ ಒಂದು ನಗರಕ್ಕೆ ಬಂದ್ಬಿಟ್ಟಿದೀಯಾ ಅನ್ನೋ ಹಾಗೆ ಕಾಣ್ತಾ ಇದೆ.
1: ದುರ್ಗಮ ಜಡಾಶ್ರಯಮಂ ಉಗ್ರ ಜಂತುಗಳ

0: ಒಪ್ಪಿದ ವನರ್ಘ್ಯಮಣಿ ವಸರಂಗಳು ಭರ್ಗಸಖನೊಲಿದು ನವನಿಧಿಗಳಂ ಧಾತ್ರಿಯ ಜನರ್ಘ್ಯ ವಿಸ್ತರಿಸಿ ತೋರಿಸಿದನು ಎನೇ ಚಿನ್ನವರದರ್ ಗುಡಿಸಿಕೊಂಡಿರ್ಪರಾಸಿ ಪೊಂಗಳಿಂ ಇಂಗದಂ ಅಂಗಡಿಗಳ್ ಎಸೆದಿರ್ದುವು.
1: ಸಮುದ್ರದಲ್ಲಿ ದುರ್ಗಮವಾದಂತಹ ಜಲರಾಶಿ, ಅಲ್ಲಿರುವಂತಹ ಉಗ್ರ ಪ್ರಾಣಿಗಳು, ಅದಿದ್ರೆ ಯಾರು ನಮ್ಮ ಮುತ್ತು ರತ್ನಗಳನ್ನು ನೋಡಕ್ಕೆ ಯಾರು ಬರ್ತಾರೆ? ಆದ್ದರಿಂದ ಬೇಡಪ್ಪ, ಆ ಸಮುದ್ರವನ್ನು ಉಗ್ರ ಪ್ರಾಣಿಗಳ ಸಂಪರ್ಕವನ್ನು ಬಿಟ್ಬಿಟ್ಟು ದ್ವಾರಕಾಪಟ್ಟಣಕ್ಕೆ ಬಂದ್ಬಿಡೋಣಪ್ಪ ಅಂತ ಅನ್ಕೊಂಡ್ಬಿಟ್ಟು ಬಹುಶಃ ಆ ಭರ್ಗ ಸಖ ಕುಬೇರ ಒಲದು ಬಿಟ್ಟು ಆ ನವನಿಧಿಗಳನ್ನೆಲ್ಲ ತಂದು ಈ ದ್ವಾರಕಾಪಟ್ಟಣದಲ್ಲಿ ಇಟ್ಬಿಟ್ಟಿದೆ ಅನ್ನೋ ಹಾಗೆ ರಸ್ತೆಯ ಎರಡು ಕಡೆಗಳಲ್ಲೂ ಕೂಡ ಮುತ್ತು ರತ್ನ ಚಿನ್ನ ಬೆಳ್ಳಿಗಳನ್ನ ಹರಡಿಕೊಂಡು ಆ ಚಿನ್ನದ ಅಂಗಡಿಗಳೆಲ್ಲ ಮಾರಾಟಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಕವಿ ಹೇಳ್ತಾ ಇದ್ದಾನೆ, ಅಲ್ಲ ಇವನು ಕೃಷ್ಣ ಅಂದರೆ ಸಾಕ್ಷಾತ್ ಮಹಾವಿಷ್ಣುವಿನ ಒಂದು ಅವತಾರ. ಮಹಾವಿಷ್ಣು ದ್ವಾರಕಾಪಟ್ಟಣಕ್ಕೆ ಬಂದ್ಮೇಲೆ ವಿಷ್ಣುವಿನ ಜೊತೆಯಲ್ಲಿ ಶ್ರೀದೇವಿ ಭೂದೇವಿ ಬಂದೇ ಬರಬೇಕಲ್ಲ.
0: ದಾನ

ದ್ವಾರಕಾಪಟ್ಟಣಕ್ಕೆ ಬಂದಾಗ ಅವನ ರಾಣಿಯರಾದ ಶ್ರೀದೇವಿ ಭೂದೇವಿ ಇಬ್ಬರೂ ಕೂಡ ಇಲ್ಲಿ ಬಂದುಬಿಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಭೂದೇವಿ ತನ್ನೊಳಗಿದ್ದಂತಹ ಎಲ್ಲ ಒಳ್ಳೆಯ ವಸ್ತುಗಳನ್ನು ಕೂಡ ತಂದು ತೋರಿಸೋದು ತಂದಿಟ್ಕೊಳ್ಳೋದು ಚೋದ್ಯಮೇನು ಅಂತ. ಇದರಲ್ಲಿ ಆಕ್ಷೇಪವೇನಪ್ಪ, ಆ ರಾಣಿ ಕೃಷ್ಣನ ರಾಣಿನೇ ಇಲ್ಲಿ ಬಂದಿದ್ಮೇಲೆ ಅಂತನ್ನೋ ಹಾಗೆ ಆ ಒಂದು ಪೇಟೆ ಬೀದಿಯಲ್ಲಿ ವಿಸ್ತಾರವಾದಂತಹ ಅಂಗಡಿಗಳು, ಅವುಗಳಲ್ಲಿ ವಿಶೇಷವಾದಂತಹ ಸಂಪತ್ ಸಮೃದ್ಧವಾದಂತಹ ವಸ್ತುಗಳನ್ನೆಲ್ಲ ಎರಡು ಕಡೆಯಲ್ಲೂ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಭೂದೇವಿಯು ಶ್ರೀದೇವಿಯು ಆ ಒಂದು ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡ್ತಾ ಇರೋ ಹಾಗೆ ಅಂತಹ ಒಂದು ವೈಭವವಾಗಿದೆ ಅಂತ ಹೇಳ್ತಾ ಕವಿ ಈಗ ದ್ವಾರಕಾಪಟ್ಟಣಕ್ಕೆ ಕೆಲವು ಹೊಂದದೇ ಇರೋ ವರ್ಣನೆಗಳು. ಯಾಕೆಂದ್ರೆ ದ್ವಾರಕೆ ಅಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಜಾಗ, ಅಲ್ಲಿ ವೇಶ್ಯರು ವಿಟರು ಅನ್ನೋರೆಲ್ಲ ಇರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಬ್ಬ ರಾಜ ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ಕಳ್ಳನಿಲ್ಲ, ನನ್ನ ರಾಜ್ಯದ ಸುಳ್ಳು ಹೇಳೋವನಿಲ್ಲ, ನನ್ನ ರಾಜ್ಯದಲ್ಲಿ ಒಬ್ಬ ವಿಟನಿಲ್ಲ, ಕುತ ಸ್ವೈರಿಣಿ, ಎಲ್ಲಿಂದ ಒಬ್ಬ ಆ ಒಂದು ವೇಷ್ಯ ಬರಬೇಕು, ಅಂಥ ಪರಿಶುದ್ಧವಾದ ರಾಜ್ಯ ಅಂತ ಅಶ್ವಪತಿ ಇನ್ನೋ ರಾಜ ಹೇಳ್ಕೊಳ್ತಾನೆ. ಹಾಗೆ ಕೃಷ್ಣ ಪರಮಾತ್ಮನ ರಾಜ್ಯ ಅಂದರೆ ಅಲ್ಲಿ ಇರೋದೆಲ್ಲ ಇರೋಕ್ಕೆ ಸಾಧ್ಯವಿಲ್ಲ. ಆದರೆ ಕವಿ ಒಂದು ರಾಜ್ಯ ಅಂದರೆ ಬಹುಶಃ ಹೀಗಿರಬಹುದು, ಅಲ್ಲೂ ಕೂಡ ವಿಟರಿರ್ತಾರೆ ವೇಷ್ಯರಿರ್ತಾರೆ. ಕವಿ ಆ ಒಂದು ವಿಟರನ್ನು ವೇಷ್ಯರನ್ನು ನಾಲ್ಕಾರು ಪದ್ಯದಲ್ಲಿ ವರ್ಣಿಸ್ತಾ ಇದ್ದಾನೆ. ಇದು ದ್ವಾರಕೆಗೆ ಹೊಂದತ್ತೆ ಅಂತ ನಾವೇನು ಇಟ್ಕೊಳ್ಬೇಕಾಗಿಲ್ಲ.

0: ಅಲ್ಲಿಂತ ವಿಲಾಸಿನಿಯರು ವಿಠರಾದವರಿಗೆ ತೋರಿಸ್ತಾ ಇದ್ದೆ, ಸ್ವಾಮಿ ಈ ತಾಂಬೂಲ ಇದೆಯಲ್ಲ ಇದನ್ನ ನೀವು ಹಾಕೊಂಡ್ಬಿಟ್ರೆ ನಿಮಗೆ ಮನ್ಮಥನ ವಿಲಾಸವೇ ಕೈಗೂಡ್ಬಿಡುತ್ತೆ ಅಂತ ತಾಂಬೂಲ ಅಂತ ಒಂದು ವಿಶೇಷವಾದಂತಹ ಬೀಡ ತೋರಿಸ್ತಾ ಇದ್ರಂತೆ. ಅದೇ ಅಷ್ಟೇ ಅಲ್ಲ, ಈ ಹೂವನ್ನು ಮುಡ್ಕೊಂಡ್ಬಿಟ್ರೆ ಕಾದಲ ಅಂತಂದ್ರೆ ಪ್ರಿಯ ಅಥವಾ ಇನಿಯ ಅಂತ. ಈ ಹೂವಿದೆಯಲ್ಲ, ಈ ಅಲರ ಹೂವಿದೆಯಲ್ಲ, ನೀವು ಈ ಕಾಮಕೇಳಿಯಲ್ಲಿ ಗೆಲ್ಲೋದಕ್ಕೆ ಈ ಹೂ ಮುಡ್ಕೊಂಡ್ಬಿಟ್ರೆ ನಿಮಗೆ ವಶವಾಗ್ಬಿಡ್ತಾಳೆ ಅವಳು, ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೂವನ್ನು ತೋರಿಸ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಏಕಾಂತಕ್ಕೆ ಆಂತ ಕಾಂತರನ್ನು ಒಲಿಸಲು ಇವು ಬಲ್ಲವು ಅಂತ ಅನೇಕ ವಿಧವಾದಂತಹ ಆ ಪರಿಮಳದ ಕರಡಿಗಳನ್ನು ಸೆಂಟ್ಗಳನ್ನೆಲ್ಲ ತೋರಿಸ್ತಾ ಇದ್ರಂತೆ. ನೀವು ಏಕಾಂತದಲ್ಲಿ ನಿಮ್ಮ ಪ್ರಿಯರನ್ನು ಒಲಿಸ್ಕೊಳ್ಳೋಕ್ಕೆ ಈ ಸುವಾಸನೆ ಇದ್ದುಬಿಟ್ರೆ ನಿಮಗೆ ಪೂರಾ ವಶವಾಗ್ಬಿಡ್ತಾರೆ ಅಂತ ಹೇಳಿಬಿಟ್ಟು ವಿಧ ವಿಧವಾದಂತಹ ಆ ಸುಗಂಧ ದ್ರವ್ಯಗಳನ್ನೆಲ್ಲ ಅಲ್ಲಿ ತೋರಿಸ್ತಾ ಇದ್ರು ಕವಿ. ಹಾಗೆ ಅಲ್ಲಿರುವಂತಹ ಹೂವಿನ ಅಂಗಡಿಗಳಲ್ಲಿ ಯಾವ ರೀತಿ ಹುಡುಗಿಯರಿದ್ರು ಅಂತ ಹೇಳಿಬಿಟ್ಟು ಬಹಳ ಅದ್ಭುತವಾಗಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅಲ್ಲಿರುವಂತಹ ಹೂವಿನ ಹೂ ಮಾರೋ ಹುಡುಗಿಯರು ಎಲ್ಲರೂ ಯುವತಿಯರಾಗಿದ್ರು, ನಸು ನಗುತ್ತಾ ಇದ್ರು, ಒಳ್ಳೆಯ ಸುಂದರವಾದಂತಹ ಮುಖ. ಅವರನ್ನ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ.
1: ನಸು ನಗೆಯ

0: ಮುಖದಲ್ಲಿ ಅರವಿಂದ ಅಂದರೆ ಕಮಲವಿದೆ, ಅವಳ ನೀಳವಾದಂತಹ ಆ ತೋಳಿನಲ್ಲಿ ಶಿರೀಷ ಪುಷ್ಪವಿದೆ, ಅವಳ ಮೂಗಿನಲ್ಲಿ ಸಂಪಿಗೆ ಹೂವಿದೆ, ಅವಳ ಸುಂದರವಾದಂತಹ ಎಳೆ ಕಣ್ಣಲ್ಲಿ ಉತ್ಪಲ ಹೂವಿದೆ, ಕನ್ನೈದಲೆ ಹೂವಿದೆ, ಅವಳ ಉಗುರುಗಳಲ್ಲಿ ಕೇತಕಿ ಪುಷ್ಪ ಇದೆ. ಆದ್ದರಿಂದ ಅಲ್ಲ, ಒಂದೊಂದರಲ್ಲೂ ಒಂದೊಂದು ಹೂವು ಇಟ್ಕೊಂಡ್ಬಿಟ್ಟು ಉಳಿದಂಥ ಹೂವನ್ನು ಯಾತಕ್ಕೆ ಇವರು ಮಾರ್ತಾ ಇದ್ದಾರೆ, ಅವರೇ ಹೂವಿನ ಸ್ವರೂಪದಲ್ಲಿದ್ದಾರೆ ಅಂತ ಹೇಳಿ ಆ ಒಂದು ಸುಂದರಿಯಾದಂಥ ಹೂ ಮಾರೋ ಹುಡುಗಿಯರು ಅಷ್ಟು ಸುಂದರಿಯಾಗಿದ್ದು ಅವರು ಆ ಹೂವನ್ನು ಮಾರೋದ್ರಿಂದ ಅವರ ಸೌಂದರ್ಯದಿಂದ ಹೂವುಗಳಿಗೆ ಒಂದು ಸೌಂದರ್ಯ ಬರ್ತಾ ಇವೆ ಅಂತ ಹೇಳಿಬಿಟ್ಟು ಕಾಣೋ ಹಾಗೆ ಅಲ್ಲಿದ್ದಾರೆ. ಕವಿಗೆ ಇಷ್ಟಕ್ಕೆ ಸಮಾಧಾನವಾಗ್ತಾ ಇಲ್ಲ. ಮನ್ಮಥ ಬಹುಶಃ ಆ ನನ್ನ ಕಬ್ಬಿನ ಬಿಲ್ಲು, ದುಂಬಿಯ ಹೆದೆ ಮತ್ತು ಹೂವಿನ ಬಾಣ ಇವುಗಳಿಂದ ಪ್ರಪಂಚವನ್ನು ಗೆಲ್ಲಕ್ಕಾಗೋದಿಲ್ಲ, ಈ ಹುಡುಗಿರಿದಾರಲ್ಲ ಇವರ ಒಂದು ಹುಬ್ಬೆಂಬ ಆ ಬಿಲ್ಲು, ಇವರ ಮುಂಗುರುಳು ಅನ್ನುವಂಥ ಒಂದು ಆ ಧನುಸ್ಸಿನ ಹುರಿ, ಮತ್ತು ಇವರ ಸುಂದರವಾದಂಥ ಕಣ್ಣು ಅನ್ನೋದು ಬಾಣ, ಇವುಗಳಿಂದ ನಾನು ಯಾರನ್ನು ಬೇಕಾದ್ರೂ ಗೆದ್ದು ಬಿಡ್ತೀನಿ ಅಂತ ಹೇಳಿಬಿಟ್ಟು ಬಹುಶಃ ಮನ್ಮಥ ಇವರನ್ನು ತನ್ನ ಬಾಣವನ್ನಾಗಿ ಉಪಯೋಗಿಸ್ತಾ ಇದ್ದಾನೆ ಅನ್ನೋ ಹಾಗೆ ಆ ಹೂಮಾರು ಹುಡುಗಿಯರಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾನೆ.
1: ಕಬ್ಬು ವಿಲ್ ತುಂಬಿವೆದೆ ಪೂಸರಳ್ ಪೊಂಡೆಸಲ್ ನಿಬ್ಬ.

ಹೂ ಮಾರೋದಕ್ಕೆ ಹುಡುಗಿಯರು ಕೂತ್ಕೊಂಡಿದಾರಲ್ಲ, ಅವರ ನಸು ನಗೆಯಲ್ಲೇ ಅರಳಿದಂತಹ ಮಲ್ಲಿಗೆ ಹೂವಿದೆ. ಚೆನ್ನಾಗಿ ಸುಂದರವಾಗಿರುವಂತಹ ಹಲ್ಲುಗಳಲ್ಲಿ ಕುಂದದ ಪುಷ್ಪವಿದೆ. ಅವಳ

0: ಹೀಗೆ ಅವರು ವಿಟಪಕ್ಷಿ ಮೃಗ ಸಂಕುಲವನ್ನ ಬಹುಶಃ ಇಲ್ಲಿ ಮನ್ಮಥ ಕೆಡಕ್ತಾ ಇದ್ದಾನ ಈ ಹುಡುಗಿಯರ ಮೂಲಕವಾಗಿ ಅಂತ ಹೇಳ್ಬಿಟ್ಟು ಅಷ್ಟು ಸುಂದರಿಯಾಗಿದ್ರು ಅವರು. ಈಗ ಆ ಒಂದು ಹೂ ಮಾರೋ ಹುಡುಗಿಯರ ಒಂದು ಸೌಂದರ್ಯವನ್ನ ಇನ್ನೊಂದು ಪ್ರಕಾರದಿಂದ ವರ್ಣನೆ ಮಾಡ್ತಾ ಇದ್ದಾನೆ. ಅವರು ಕೆಂಪಾದಂತಹ ಮುಖದ ಮುಂದೆ ಮಲ್ಲಿಗೆ ಹೂವನ್ನು ಹಿಡಿದಾಗ ನೋಡೋವರಿಗೆ ಅದು ಕೆಂಪಾದ ಜಾಜಿ ಹೂವಿನಂತೆ ಕಾಣ್ತಾ ಇತ್ತು.
1: ಮಲ್ಲಿ

0: ಮಲ್ಲಿಗೆ ಅಲರ್ ಬಿಡಿದಿ. ಮಲ್ಲಿಗೆ ಹೂವನ್ನ ತಗೊಂಡ್ಬಿಟ್ಟು ಕೆಂಜಾಜಿ ಹೂವು ಅಂತ ಹೇಳಿ ತಮ್ಮ ಮುಖದ ಬಂದು ಹಿಡಿದ್ರೆ ಆ ಮುಖದ ಕೆಂಪು ಆ ಹೂವಿಗೆ ಬಂದ್ಬಿಟ್ಟು ಕೆಂಜಾಜಿ ಅಂತ ಕಾಣ್ತಾ ಇತ್ತಂತೆ. ನೀಲೋತ್ಪಲ ಕನ್ನ ಇದಲೇನ ತಗೊಂಡ್ಬಿಟ್ಟು ನಗ್ನಗ್ತಾ ಇದು ಕುಮುದ ಪುಷ್ಪ ತಗೊಳ್ಳಿ ಅಂತ, ಬಿಳುಪಾದ ಪುಷ್ಪ ಅಂದ್ರೆ ಅವರೆಲ್ಲ ತಗೊಂಡ್ಬಿಟ್ಟು ಓ ಬಿಳುಪಾಗಿದೆ ಅಂತ ತಗೊಳ್ತಾ ಇದ್ರಂತೆ. ಮತ್ತೆ ಅಷ್ಟೇ ಅಲ್ಲ, ಸುರಹೊನ್ನೆ ಹೂವನ್ನ ಮಾಲೆಯನ್ನು ತಗೊಂಡ್ಬಿಟ್ಟು ಅವರ ಆ ಒಂದು ತೋಳಲ್ಲಿ ಅಳಿತಾ ಸ್ವಾಮಿ ಇದು ಸುರಗಿ ಹೂವು ಅಂತಂದ್ರೆ ಅವಳ ತೋಳು ನೀಳವಾಗಿರೋದ್ರಿಂದ ಬಹುಶಃ ನೀಳವಾದ ಸುರಗಿ ಹೂವನ್ನು ಹಾಕಿ ಕಾಣ್ತಾ ಇತ್ತಂತೆ. ಈ ರೀತಿಯಾಗಿ ಅರುಣ ತಾಮರಸವನ್ನ ಆ ಕೆಂಪಾದ ತಾಮರಸವನ್ನ ಅವರ ಕಣ್ಣಿನ ಮುಂದೆ ತಂದುಬಿಟ್ಟು ಅದನ್ನು ನೋಡಿ ಕೊಟ್ಬಿಟ್ರೆ ಪುಂಡರೀಕ ತಗೊಳ್ಳಿ ಅಂತಂದ್ರೆ ಪುಂಡರೀಕ ಪುಷ್ಪದಂತೆ ಕಾಣ್ತಾ ಇತ್ತು ಅವರಿಗೆ. ಹೀಗೆ ಅವರ ಒಂದು ಸೌಂದರ್ಯ ಹೂವಿಗೂ ಕೂಡ ಸೇರ್ತಾ ಇತ್ತು. ಅಷ್ಟೇ ಅಲ್ಲ, ಅವರ ಮೈಯಿಂದ ಒಂದು ಸುವಾಸನೆಯು ಕೂಡ ಹರಡ್ತಾ ಇದ್ದದ್ರಿಂದ ಆ ಹೂವುಗಳಿಗೆ ಈ ಒಂದು ಹೂವಿನಲ್ಲಿ ಸುವಾಸನೆ ಎಷ್ಟಿದ್ರೂ ಕೂಡ ಈ ಹೂ ಮಾರೋ ಹುಡುಗಿಯರ ಮೈಯಿಂದ ಒಂದು ಸುವಾಸನೆಯ ಕಂಪು ಇದೆಯಲ್ಲ ಅದು ಕೂಡ ಸೇರಿಕೊಂಡು ಆ ಪುಷ್ಪವನ್ನು ತಗೊಳ್ಳೋವರಿಗೆ ಒಂದು ವಿಶೇಷವಾದಂತಹ ಹೊಸತು ಅನ್ನೋ ಹಾಗೆ ಕಾಣಿಸ್ತಾ ಇತ್ತು ಅನ್ನೋದನ್ನ ಕವಿ ವರ್ಣಿಸ್ತಾ ಇದ್ದಾನೆ.
1: ಪಸರದೊಳ್ಮಾರ್ವನರ್ಗಳ ಸರಂಗಳಿಗೆ ಸ್ವಗಯಿಸುವ ಸುಯ್ಯ

0: மதனகரமூர்த்தியர் விரகிகள்கே.
1: ಅಲ್ಲೇ ಆ ಒಂದು ಪರಿಸರದಲ್ಲಿ ತಮ್ಮ ಒಂದು ಆ ನಿಟ್ಟುಸಿರನ್ನ ಹಾರದ ಮೇಲೆ ಬಿಟ್ಟಾಗ ಆ ಒಂದು ಸುಗಂಧವೂ ಕೂಡ ಆ ಹಾರಕ್ಕೆ ಸೇರ್ತಾ ಇದ್ದಂತೆ. ಕೋಮಲವಾದಂತಹ ಆ ಒಂದು ಮಾರುಗಳಿಂದ ಅಳೀತಾ ಇದ್ರಲ್ಲ, ಹಾಗೆ ಅಳೆದು ಬಿಟ್ಟು ಅದಕ್ಕೊಂದು ಸೊಂಪನ್ನ ತಂದುಕೊಡ್ತಾ ಇದ್ರಂತೆ. ಅವರ ಒಂದು ಸುಂದರವಾದಂತಹ ಅವಯವದ ಒಂದು ಶೋಭೆಯಿಂದ ಆ ಮಾಲೆಗಳಿಗೆ ವಿಶೇಷವಾದಂತಹ ಶೋಭೆಯನ್ನು ತಂದುಕೊಡ್ತಾ ಇದ್ರು. ಹೀಗೆ ಮದನಕರ ಮೂರ್ತಿಯ ಬಾಣದಂತೆ ಇದ್ದರು. ಅಂತಹ ಒಂದು ವಿಶೇಷವಾದಂಥ ಪ್ರತ್ಯಕ್ಷ ಮನ್ಮಥನ ಒಂದು ಸಾಕ್ಷಾತ್ ಮೂರ್ತಿಯಂತೆ ಅತ್ಯಂತ ಸುಂದರವಾಗಿ ಆ ಹೂಮಾರು ಹುಡುಗಿಯರು ಕಾಣ್ತಾ ಇದ್ರು ಅಂತ ಹೇಳ್ತಾ ಈಗ ಕವಿ ವಿಟ ಸಮಾಜವನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಇದು ಒಂದು ಪಟ್ಟಣದಲ್ಲಿ ಬಹುಶಃ ಹೀಗಿರಬಹುದು ಅಂತ ಕವಿಯ ಕಲ್ಪನೆ. ಅಂತಹ ಒಂದು ಸಮೃದ್ಧವಾದಂಥ ಸಮಾಜದಲ್ಲಿ ಇದೊಂದು ಹೊಸ ವಿಚಾರವಲ್ಲ ಅನ್ನೋ ಹಾಗೆ ಕವಿ ಹೇಳ್ತಾ ಇದ್ದಾನೆ ಹೊರತು ದ್ವಾರಕಾಪಟ್ಟಣಕ್ಕೆ ಹೊಂದಿಸ್ತಾ ಇರುವಂತಹ ವಿಚಾರ ನಾವು ತಿಳ್ಕೊಳ್ಬಾರದು.
0: ನಾನಾ ಸುವಸ್ತುಗಳ ವಿಸ್ತರವನೊಲಿದು ಪವನಾತ್ಮಜಂ ನೋಡುತೈತರಲು ಮುಂದೆ ಗಣಿಕಾ ನಾರಿಯರ ಸದನ.

0: ಹೀಗೆ ಅಲ್ಲಿರುವಂತಹ ನಾನಾ ವಸ್ತುಗಳನ್ನು ನೋಡ್ತಾ ಭೀಮಸೇನ ಮುಂದೆ ಆ ಗಣಿಕಾನಾರಿಯರ ಮನೆಗಳ ಸಾಲಿಗೆ ಬಂದಿದ್ದಾನೆ. ಎಲ್ಲ ಮನೆಗಳು ಕೂಡ ಎರಡು ಕಡೆಯಲ್ಲೂ ವಿಸ್ತಾರವಾಗಿದೆ. ಎಲ್ಲ ಮನೆಯಲ್ಲೂ ಇಳಿಜಾರಾಗಿ ಬಹಳ ಸುಂದರವಾದಂತಹ ಒಂದು ಮನೆಗಳೆಲ್ಲ ಕಾಣ್ತಾ ಇದೆ. ಅದಕ್ಕೆ ಕವಿ ಹೇಳ್ತಾ ಇದ್ದಾನೆ, ಬಹುಶಃ ಮುನಿಗಳೆಂಬ ಮೃಗಗಳನ್ನು ಬೇಟೆಯಾಡೋದಕ್ಕೆ ಈ ಬಾಣದಿಂದ ಸಾಕಾಗೋದಿಲ್ಲ, ಬಹುಶಃ ಈ ಸ್ತ್ರೀಯರೆಂಬ ಬಾಣದಿಂದ ನಾನು ಬೇಟೆಯಾಡ್ತೀನಿ ಅಂತ ಹೇಳಿ ಅವುಗಳನ್ನು ಹಿಡಿದಿಡೋದಕ್ಕೆ ಬೆಳ್ಳಾರಂಗಳು ಅಂದರೆ ಬೋನುಗಳು ಇದೆಲ್ಲವೂ ಕೂಡ ಮುನಿಗಳೆಂಬ ಮೃಗಾವಳಿಯನ್ನು ಬೇಟೆಯಾಡಿಬಿಟ್ಟು ಅಲ್ಲಿ ಸೆರೆ ಹಿಡಿಯೋದಕ್ಕೆ ಮಾಡಿಸಿರುವಂತಹ ಮನ್ಮಥ ಮಾಡಿಸಿದ ಬೋನಿನಂತೆ ಆ ಮನೆಗಳೆಲ್ಲ ಕಾಣ್ತಾ ಇತ್ತು ಅಂತ ಹೇಳಿಬಿಟ್ಟು ವಿಶೇಷವಾಗಿ ಒಂದೊಂದು ಅವಯವವನ್ನು ವರ್ಣನೆ ಮಾಡ್ತಾ ಇದ್ದಾನೆ.
1: ಘನಕುಚದ್ವಯಕ್ಕೆ ಲೋಚನ ಯುಗಕ್ಕೆ ಸ್ವಗಜಿಸುವ

ಬ್ರಹ್ಮಸೃಷ್ಟಿಯಲ್ಲಿ ಘನಕುಚದ್ವಯಕ್ಕೆ ಎರಡು ಕಣ್ಣುಗಳಿಗೆ ಸುಂದರವಾದಂತಹ ಆ ಶರೀರದ ನಡುಮೈಗೆ ಮತ್ತೆ ನುಣುಪಾದ ತೊಡೆಗಳಿಗೆ ಇವುಗಳಿಗೆ ಹೊಂದುವಂತಹ ಒಂದು ಶಬ್ದವೇ ಲೋಕದಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರವಾಗಿ ಬ್ರಹ್ಮ ಏನ್ ಮಾಡ್ದ, ಪೆರ್ಗವತೆ ಅಂದ್ರೆ ಪರ್ವತ, ಸೇರೆ ಅಂತಂದ್ರೆ ತಾವರೆ ಹೂವು, ಮತ್ತೆ ಆ ಒಂದು ಪಿಡಿ ಒಂದು ಹಿಡಿ ಕೈ, ಮತ್ತೆ ಕರಭ ಅಂತಂದ್ರೆ ಆನೆಯ ಸೊಂಡಲು, ಇವುಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು

0: ಇದಕ್ಕೆ ಇದು ಸರಿಯಾಗತ್ತೆ ಅಂತ ತೋರಿಸೋದಕ್ಕೆ ಅವರ ಮೃದುಪಾಣಿ ವನಜ ಆ ಹುಡುಗಿಯರು ತಮ್ಮ ಕೋಮಲವಾದಂಥ ಕೈಯಿಂದ ಸ್ವಾಮಿ ಈಗ ನಾವು ಹೇಳಿದಲ್ಲ ನಾಲ್ಕು ಆ ನಾಲ್ಕಕ್ಕೆ ಇದು ಸಮ ಅಂತ ಕೈಯಲ್ಲಿ ತೋರಿಸುವ ಹಾಗೆ ಆ ಸುಂದರಿಯರಂತಹ ಸ್ತ್ರೀಯರು ಕಾಣ್ತಾ ಇದ್ದಾರೆ.
1: ಗುರು

ಇಲ್ಲಿ ದ್ವಾರಕಾ ಪಟ್ಟಣದಲ್ಲಿ ಭರಣಿ, ರೋಹಿಣಿ, ಆರ್ದ್ರ, ಉತ್ತರ, ಉತ್ತರಾಷಾಢ, ಹಸ್ತ, ಚಿತ್ತ, ಸ್ವಾತಿ, ಮೂಲ ಮತ್ತು ಶ್ರವಣ, ಈ ರೀತಿಯಾಗಿ ಆ ನಕ್ಷತ್ರಗಳ ಒಂದು ಗಣದಂತೆ ಹುಡುಗಿಯರು ಕಾಣ್ತಾ ಇದ್ರು. ಅದಕ್ಕೆ ಗುರುಕುಜದ ನೀನು ಭರಣಿಯಾಗಿದ್ದೀಯ, ಸುಂದರವಾದಂತಹ ಗಜದನ್ನು ಹತ್ತಿರುವಂತಹ ರೋಹಿಣಿಯಾಗಿದ್ದೀಯ ನೀನು, ಮಧುರವಾದಂತಹ ಕಾಮಕೇಳಿಯ ರಸದಲ್ಲಿ ನೀನು ಆರ್ದ್ರಳಾಗಿದ್ದೀಯ, ಸಮ್ಮೋಹನದಿಂದ ನೀನು ಉತ್ತರಳಾಗಿದ್ದೀಯ, ಹೆಚ್ಚಿನವಳಾಗಿದ್ದೀಯ, ಸುರತ ತಂತ್ರದಲ್ಲಿ ನಿನ್ನ ಹಸ್ತಚಿತ್ತಗಳು ವಿಶೇಷವಾಗಿ ಕೌಶಲ್ಯವನ್ನು ಹೊಂದಿದೆ, ನೀನು ಹ್ರಸ್ವಾತಿ ವರ್ತುಳ ಕಂಠಿ, ನಿನ್ನ ಕಂಠ ಮತ್ತೆ ನಡುಮೈ ಅತ್ಯಂತ ಹ್ರಸ್ವವಾಗಿದೆ. ಇಲ್ಲಿ ಸ್ವಾತಿ ಅನ್ನೋದನ್ನ ಹ್ರಸ್ವ ಅತಿ ವರ್ತುಳ ಅಂತ ಮಾಡ್ತಾ ಇದ್ದಾನೆ. ನಿನ್ನ ಕಂಠ ಬಹಳ ಹ್ರಸ್ವವಾಗಿದೆ. ವರ ಬಾಹು ಮೂಲೆ, ನಿನ್ನ ಒಂದು ಆ ಭುಜದ ಮೂಲ ಅತ್ಯಂತ ಶೋಭಾಯಮಾನವಾಗಿದೆ. ಮಣಿಭೂಷಣ ಶ್ರವಣೆ, ನೀನು ಮಣಿಗಳ ಭೂಷಣದಿಂದ ನೀನು ವಿಶೇಷವಾದಂತಹ ಶ್ರವಣ ನಕ್ಷತ್ರದಂತೆ ಕಾಣ್ತಾ ಇದೆಯಾ. ವಿಸ್ತಾರ ಗುಣ ಅಪೂರ್ವೆ, ಆ ವಿಸ್ತಾರವಾದಂತಹ ಗುಣಗಳನ್ನು ನಿನ್ನ ಹಾಗೆ ಇನ್ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಆ ಪೂರ್ವಾಷಾಢ ಇತ್ಯಾದಿಗಳು ಈ ರೀತಿಯಾಗಿ ಆ ಒಂದೊಂದು ನಕ್ಷತ್ರ ಗಣದಂತೆ ಆ ಹುಡುಗಿಯರು ಕಾಣ್ತಾ ಇದ್ದಾರೆ. ಈ ರೀತಿ ಸುಂದರಿಯಾದಂತಹ ಸ್ತ್ರೀಯರ ಸಮೂಹ ಅಲ್ಲಿ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ವರ್ಣನೆ ಮಾಡ್ತಾ ಇದ್ದಾನೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ. ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ 3ನೇ ಅತಿದೊಡ್ಡ ರಾಷ್ಟವಾಗಿದೆ ಎಂದು ತಿಳಿಸಿದರು. ರಾಷ್ಟೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು. ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ. ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ. ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಗುಜರಾತ್ ನಗರಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲ ದಾಖಲೆಗಳನ್ನು ಮುರಿದಿದೆ. ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33%ರಷ್ಟು ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದು ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರು

0: ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ, ನಾನು ಕೂಡ ಹೋಗ್ತಾ ಇದ್ದೇನೆ.
1: ಡಿ ಸುಧಾಕರ್ ಅವರು ನಾಲ್ಕು ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ಧ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು, ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು, ಜೀವರಕ್ಷಕ ಸಾಮಗ್ರಿಗಳು ಸಿದ್ದವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ

0: ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ.

0: ಬಾಳ ಬೆಳಕು
1: ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯರಾದ ಡಾಕ್ಟರ್ ಶ್ರೀಪಾದ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ತಮ್ಮದು ಇವಾಗ ನಿವೃತ್ತಿ ಜೀವನ.
2: ಹೌದು.
1: ನಿವೃತ್ತಿ ಅಂತಂದಾಗ ನಾವು ಯಾವ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ವಿ, ಹೇಗಿತ್ತು ಆ ಜೀವನ, ಮತ್ತು ಎಷ್ಟೋ ಕಡೆ ಓಡಾಡಬೇಕಾಯಿತು, ಅಲ್ಲೆಲ್ಲ ಅನೇಕ ಅನುಭವಗಳು ಎಲ್ಲ ಆಗ್ತಿರ್ತವೆ. ಈ ಅನುಭವಗಳ ಕುರಿತಾಗಿ ಮಾತಾಡುವಂತಹ ಕಾರ್ಯಕ್ರಮ ಇವತ್ತು ಸರ್. ಎಲ್ಲಿ ಸರ್ ತಾವು?
2: ನಾನು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಪ್ರೊಫೆಸರ್ ಮತ್ತೆ ಹೆಡ್. ಈಗ 2024 ನಿವೃತ್ತಿ ಹೊಂದಿದ್ದೀನಿ. ನಾನು ಬ್ಯಾಚುಲರ್ಸ್ ಡಿಗ್ರಿ ಇನ್ ವೆಟನರಿ ಸೈನ್ಸ್ ಅನ್ನು 78-83 78-83 ಆಗ ಮಾಡಿ 83-85 ಸ್ನಾತಕೋತ್ತರ ಪದವಿ ಮಾಡಿ ಆಮೇಲೆ 86 ನನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದೆ. ಇದೇ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಏನಿದೆ ಅದು ಒಂದು ಆಕ್ಚುಲಿ ಒಂದು ಮೇರ್ ಇದರಲ್ಲಿ ಇರೋ ಪರ್ವತದ ಹೇಗಿದೆಯಾ ಅದೇ ತರ ಉತ್ತುಂಗದಲ್ಲಿರುವಂತ ಸಂಸ್ಥೆ. ಅದನ್ನ ನಮ್ಮ ಮೈಸೂರು ರಾಜರು ಯಾರಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರು 1926 ಪ್ರಾರಂಭ ಮಾಡಿದಂತ ಸಂಸ್ಥೆ ಅದು. ಸೊ ಅಂತ ಒಂದು ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ನೇಮಕಗೊಂಡು ನನ್ನ ವೃತ್ತಿ ಜೀವನ 1986 ಪ್ರಾರಂಭ ಮಾಡಿದೆ. 86-93 ಅಲ್ಲಿ ಹೆಬ್ಬಾಳದಲ್ಲಿ ಇದೆ ಈ ಸಂಸ್ಥೆ, ಆ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಿದ್ದೆ. 99 ನನಗೆ ಬೆಳಗಾವಿನಲ್ಲಿ ಒಂದು ಪ್ರಾದೇಶಿಕ ಸಂಶೋಧನಾಲಯ ಅಂತ ಇದೆ, ಇದೇ ಸಂಸ್ಥೆ ಕೆಳಗಡೆ. ಸೊ ಅಲ್ಲಿಗೆ ವರ್ಗಾವಣೆ ಆಯಿತು. 99-2010 ನಾನು ಬೆಳಗಾವಿಯಲ್ಲಿ ಪ್ರಾದೇಶಿಕ ಸಂಶೋಧನಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅದರಲ್ಲಿ ಇಲ್ಲಿ ಇದ್ದಿದ್ದು ಏನು ಎಕ್ಸ್ಪೋಜರ್ ಅಂತ ಹೇಳಬೇಕು, 86-99 ನಾನು ಹೊಸದಾಗಿ ನೇಮಕಗೊಂಡಿದ್ದರಿಂದ ನಾನು ಬೇರೆ ಕೈ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ. ಆದರೆ 99 ಅಲ್ಲಿ ಏನಿಗೆ ವರ್ಗಾವಣೆ ಆಯಿತು, ಅಲ್ಲಿ ನಾನೇ ಅಲ್ಲಿ ಹೆಡ್, ಇಡೀ ಡಿವಿಷನ್ಗೆ, ಬೆಳಗಾವಿ ಡಿವಿಷನ್ಗೆ ನಾನೇ ಹೆಡ್. ಸೊ ನನ್ನ ಕೈ ಕೆಳಗೆ ಆ ಜುರಿಸ್ಡಿಕ್ಷನ್ನಲ್ಲಿ 7 ಜಿಲ್ಲೆಗಳು ಬರ್ತಾ ಇತ್ತು. ಸೊ ಆ 7 ಜಿಲ್ಲೆಗಳಲ್ಲಿ ಏನೇ ಕಾಯಿಲೆ ಆಗಲಿ, ಈಗ ಅಲ್ಲಿ ಲೋಕಲ್ಲಿ ಯಾರು ವೆಟನರಿ ಆಫೀಸರ್ ಇರ್ತಾರೆ, ಅಲ್ಲಿ ಅಂದರೆ ವೆಟನರಿ ಡಿಸ್ಪೆನ್ಸರಿಗಳಿರುತ್ತೆ, ಆಸ್ಪತ್ರೆಗಳಿರುತ್ತೆ, ಅವ್ರಿಗೆ ಕೆಲವು ಸಲ ಅವ್ರಿಗೆ ರೋಗ ನಿರ್ಧಾರಣೆ ಮಾಡಲಿಕ್ಕೆ ಆಗಲ್ಲ, ಅಂದರೆ ಏನು ಡಯಾಗ್ನೋಸಿಸ್ ಮಾಡೋಕ್ಕಾಗದೇ ಇರುವಂಥ ತೊಂದರೆಗಳಾದಾಗ ಅದು ಹಸುಗಳಲ್ಲಾಗ್ಬೋದು, ಕುರಿಗಳಲ್ಲಾಗ್ಬೋದು, ಯಾವುದೇ ಪ್ರಾಣಿಗಳಲ್ಲಾಗ್ಬೋದು. ಸೊ ಅದರಲ್ಲಿ ಆ ಥರ ಪ್ರಾಬ್ಲಮ್ ಆದಾಗ ನಾನು ಸಂಶೋಧನಾಧಿಕಾರಿಯಾಗಿ ರೀಜನಲ್ ಇದ್ದಿದ್ದರಿಂದ ನನಗೆ ಹೇಳಿ ಕಳಿಸ್ತಾರೆ. ಸೊ ಆವಾಗ ನಾನು ಎಲ್ಲ ಕಡೆಗೂ ಎಲ್ಲೇ ಇರಲಿ ಪ್ರಾಬ್ಲಮ್, 7 ಜಿಲ್ಲೆನಲ್ಲಿ. ಸೊ 7 ಜಿಲ್ಲೆನಲ್ಲಿ ಏನೇ ತೊಂದರೆ ಆದರೂ ನನಗೆ ಹೋಗ್ತಾ ಇದ್ದೆ. ನಾನು ಅಲ್ಲಿಗೆ ಹೋಗಿ ಆದಷ್ಟೂ ಸ್ಪಾಟಲ್ಲಿ ಡಯಾಗ್ನೋಸಿಸ್ ಮಾಡೋಕ್ಕಾದರೆ ಅದನ್ನಂದರೆ ರೋಗ ಲಕ್ಷಣಗಳನ್ನ ನೋಡಿ ಅಧ್ಯಯನ ಮಾಡಿ ಅದೇನು ಕಾಯಿಲೆ ಇರ್ಬೋದು ಅಂತ ಹೇಳಿಬಿಟ್ಟು ಅಲ್ಲೇ ನಿರ್ಧಾರಣೆ ಮಾಡೋಕ್ಕಾಗತ್ತೆ ಅಂದರೆ ಅಲ್ಲೇ ಹೇಳಿಬಿಟ್ಟು ಮುಂಜಾಗ್ರತೆಯಾಗಿ ಇನ್ನೇನು ಮಾಡಬೇಕು ಮತ್ತು ಟ್ರೀ ಔಷಧೋಪಚಾರಗಳು ಏನು ತೊಗೋಬೇಕು ಅದನ್ನೆಲ್ಲ ಹೇಳಿ ಬರ್ತಾ ಇದ್ವಿ. ಜೊತೆಗೆ ಮಾದರಿಗಳನ್ನು ಕೂಡ ಅಂದರೆ ಸ್ಯಾಂಪಲ್ಸ್ ಏನಿದೆ ಕ್ಲಿನಿಕಲ್ ಸ್ಯಾಂಪಲ್ಸ್ ತೊಗೊಂಡು ಅದನ್ನು ಲ್ಯಾಬೊರೇಟ್ರಿಗೆ ತೊಗೊಂಡು ಬಂದು ಅದರ ವಿಶ್ಲೇಷಣೆ ಮಾಡಿ ಅಂದರೆ ಲ್ಯಾಬೊರೇಟ್ರಿ ಅನಾಲಿಸಿಸ್ ಅದನ್ನು ಮಾಡಿ ಅದರ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡ್ತಾ ಇದ್ವಿ. ಕನ್ಫರ್ಮ್ ಮಾಡಿ ಆ ಕಾಯಿಲೆ ಯಾವುದು ಮತ್ತು ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ಔಷಧೋಪಚಾರಗಳು ಏನು ಕೊಡಬೇಕು ಮತ್ತು ಅದಕ್ಕೆ ಬೇರೆ ಸುತ್ತಮುತ್ತಲು ಯಾಕೆ ಕಾಯಿಲೆ ಬಂದಿರುವಂಥ ಪ್ರಾಣಿ ಒಂದು ಭಾಗ ಆದರೆ ಇನ್ನು ಕಾಯಿಲೆ ಬರದೇ ಇರೋವಂಥದ್ದು ಹೆಚ್ಚಿನ ಅಂಶದಲ್ಲಿರುತ್ತೆ, ಇಡೀ ಪಾಪ್ಯುಲೇಷನ್ ಇರುತ್ತೆ. ಸೊ ಅದಕ್ಕೆ ಬರದೇ ಇರೋದಕ್ಕೆ ಏನು ಮುಂಜಾಗ್ರತೆಯಾಗಿ ಲಸಿಕೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಯಾವ ಲಸಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಅಡ್ವೈಸ್ ಮಾಡ್ತಾ ಇದ್ದೆ,
1: ಮಾಡ್ತಿದ್ರಿ.
2: ಸೊ
1: ಅದು ಒಂಥರ ವಿಶೇಷ, ಆ ಭಾಗದಲ್ಲಿ ಎಲ್ಲ ಕಡೆ ಕೆಲಸ ಮಾಡಿ ಬಂದವರಿಗೆ ಇನ್ನೂ ಜಾಸ್ತಿ ಅನುಭವ ಆಗಿರ್ತದೆ. ಆ ಪ್ರಾದೇಶಿಕವಾಗಿ ಜನರ ಜನಜೀವನ ವಿಭಿನ್ನವಾಗಿರುತ್ತೆ. ಅಲ್ಲಿ ಬದುಕು ನಡೆಸೋದು ಅಂತಂದ್ರೆ ನಮ್ಮ ಕೆಲಸದ ಜೊತೆ ಜೊತೆಗೆ ಜನರ ಜೊತೆಗೆ ಬೆರೆಯೋದೇ ಒಂದು ವಿಶೇಷವಾದಂತಹ ಅನುಭವ.
2: ಖಂಡಿತ ಖಂಡಿತ.
1: ಈಗ ನೀವು ಬೆಳಗಾವಿದಲ್ಲಿ ಇದ್ದಾಗಲಿ ಮತ್ತೆ ಈಗ ಬೆಂಗಳೂರು ಇಲ್ಲಿಂದ ಅಲ್ಲಿ ಏನು ವ್ಯತ್ಯಾಸ ಅನಿಸ್ತಿತ್ತು, ಜನರ ಜೊತೆಗಿನ ಒಂದು ಒಡನಾಟ ಹೇಗಿರ್ತಿತ್ತು?
2: ನಿಜ ಹೇಳ್ಬೇಕು ಅಂತಂದ್ರೆ ಬೆಂಗಳೂರು, ನಾನು ಆಕ್ಚುಲಿ ಬೆಂಗಳೂರಿನವನು, ಬೆಂಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ

0: ಚಿಕ್ಕ ಹೆಜ್ಜಾಜಿ ಅಂತ ದೊಡ್ಡಬಳ್ಳಾಪುರ ತಾಲೂಕಿನಿಂದ ನಾನು ಹುಟ್ಟಿ ಬೆಳೆದಿರೋದು. ಆದರೂ ಕೂಡ ನಗರದಲ್ಲೇನೆ ನಂದು ಬೆಳವಣಿಗೆ ಎಲ್ಲ, ನನ್ನ ಚೈಲ್ಡ್ಹುಡ್ ಆಗಲಿ ಕಾಲೇಜ್ ಡೇಸ್ ಅಲ್ಲಿ ಎಲ್ಲಾನು ಇಲ್ಲೇ ಕಳೆದಿರೋದು. ಆದರೂ ಕೂಡ ಅಲ್ಲಿ ಬೆಳಗಾಂ ಅಂತ ನಗರದಲ್ಲಿ ಅಲ್ಲಿ ಕುರಿಗಾರರು ಎಸ್ಪೆಷಲಿ ಕುರುಬರು ಅಂತ ಅಥವಾ ಕುರಿಗಾರರು ಅಂತ ಏನಂತೀರಿ ಅವ್ರ ಜೊತೆ ಒಡನಾಟ ತುಂಬಾ ಚೆನ್ನಾಗಿತ್ತು. ಅವರು ಹೇಗೆ ಅಂತಂದ್ರೆ ಪ್ರೀತಿ ತೋರಿಸಿದ್ರೆ ನಿಮ್ಗೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರ್ತಾರೆ, ಎರಡೂ ತರನೂ ಇರುತ್ತೆ. ಆದ್ರೆ ನನಗೆ ಅವ್ರ ಒಡನಾಟದಲ್ಲಿ ಪ್ರೀತಿ ತುಂಬಾ ಗಳಿಸಿದೀನಿ ನಾನು. ಅಂದ್ರೆ ನಾವು ಅವ್ರಿಗೆ ಏನು ಅದೇ ತರನೇ ಸೇವೆನೂ ಕೊಡ್ತಾ ಇದ್ವಿ. ಅವ್ರಿಗೇನಾದ್ರು ತೊಂದರೆ ಆಯ್ತು ಅಂತಂದ್ರೆ ಟೈಮ್ ನೋಡ್ತಿರ್ಲಿಲ್ಲ, ಯಾವುದೇ ಟೈಮಲ್ಲಿ ಆಗ್ಲಿ ಅವ್ರು ಫೋನ್ ಮಾಡಿದ್ರೆ ಈ ತರ ಬಾ ತೊಂದರೆ ಇದೆ ಸರ್ ಅಂದ್ರೆ ಪಾಪ ಅವ್ರ ಕುರಿಗಳು ಎಲ್ಲೋ ಬಿಟ್ಟಿರ್ತಾರೆ. ಈಗ ನಮಗೆ ಹೇಗೆ ಮನೆಗಳಿದೆ ಆತರ ಕುರಿಗಳಿಗೆ ಮನೆ ಇರಲ್ಲ, ನಿಮ್ಗೆ ಗೊತ್ತಿದೆ ಅಲ್ವಾ? ಯಾರಪ್ಪ ಅಂತ ಹೇಳ್ಬಿಟ್ಟು ಕಟ್ತಾರೆ ಅಥವಾ ಕೊಟ್ಟಿಗೆ ತರನೇ ಹಟ್ಟಿ ಹಾಕೋದು ಅಂತಾರೆ, ಬಲೆ ಹಾಕ್ಬಿಟ್ಟು ಅಲ್ಲಿ ಕುರಿಗಳನ್ನ ಬಿಟ್ಟಿರ್ತಾರೆ. ಸೊ ಅದು ಎಲ್ಲೋ ಇರುತ್ತೆ, ಊರಾಚೆ ಇರುತ್ತೆ. ಸೊ ಅಂತ ಕಡೆಗೆಲ್ಲ ಹೋಗಿದ್ದೀನಿ ನಾನು, ಅಂತ ಕಡೆಗೆ ಹೋಗಿ ಅವ್ರದ್ದೇನು ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಅದಕ್ಕೆ ಸೂಟಬಲ್ ಆಗಿ ಇಂಜೆಕ್ಷನ್ ಆಗಲಿ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತೆಲ್ಲ ಅಡ್ವೈಸ್ ಮಾಡಿಬಿಟ್ಟು ಬರ್ತಾ ಇದ್ವಿ. ಸೊ ಇನ್ ದಿ ಪ್ರೋಸೆಸ್ ಅಲ್ಲಿ ಅವ್ರ ಜೊತೆಗೆ ಒಂದು ಒಬ್ಬನಾಗಿ ಬೆಳೆದಿದ್ದೀನಿ ಅಂತ ಹೇಳ್ಬೋದು. 11 ವರ್ಷ ನಾನು ಎಷ್ಟೋ ಸಲ ನೀವು ನಮ್ದೇ ಇರ್ಬೋದು, ಕುರಿಗಳ ಹಾಲಿಂದ ಮಾಡಿರೋ ಟೀ ಕುಡ್ದಿದ್ದೀನಿ. ಯಾಕೆ ಜನಕ್ಕೆ ಸಾಧಾರಣವಾಗಿ ಎಲ್ಲ ಸಿಗಲ್ಲ,
1: ಅದು ಸಿಗೋದೇ ಇಲ್ಲ ಅನ್ಕೊಳ್ಳಿ. ಸಿಗಬೇಕಂತಂದ್ರೆ ಬೆಲೆ ಕೊಡ್ಬೇಕು.
0: ಕುರಿ ಹಾಲು ಸ್ವಲ್ಪ ವಾಸನೆ ಇರುತ್ತೆ, ಆದ್ರೆ ಮೇಕೆ ಹಾಲು ನಿಮ್ಗೆ ಗೊತ್ತೇ ಆಗೋದಿಲ್ಲ, ಈ ಹಾಲಿದ್ದಂಗೆ ಇರುತ್ತೆ. ಅದೇ ತರನೇ ಕಾಫಿ ಇರುತ್ತೆ, ಟೀ ಮಾಡ್ತಾರಲ್ಲ.
1: ಸರ್, ಈಗ ಈ ಒಂದು ಇಲಾಖೆನಲ್ಲಿ ತಾವು ಒಬ್ಬ ಮುಖ್ಯಸ್ಥರಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಕಾಲ ಕಳೀತಾ ಹೋದ್ರಿ, ಇಂಥದ್ದೊಂದು ಕೋರ್ಸ್ ಇದು ನನಗೆ ಇಷ್ಟು ಅನುಭವ ಕೊಟ್ಟಿದೆಯಲ್ಲ, ಇಂಥ ಒಂದು ವಿಶೇಷ ಡಿಪಾರ್ಟ್ಮೆಂಟು ಭಾಳ ಒಂದು ಒಳ್ಳೆಯ ಡಿಪಾರ್ಟ್ಮೆಂಟ್ ಇದು ಅಂತಂಥೇಳಿ ನಿಮ್ಗೆ ಅನಿಸ್ತು. ಇಂಥದ್ದು ಪಶು ವೈದ್ಯಕೀಯ ಈ ಒಂದು ಕೋರ್ಸನ್ನು ಮಾಡಬೇಕು, ವೆಟರ್ನಿಟಿ ಓದಬೇಕು ಅಂತಂಥೇಳಿ ನಿಮ್ಗೆ ಮೊದಲೇ ಅನಿಸುತ್ತಾ? ನಿಮ್ಮ ಓದಿನ ದಿನಗಳಲ್ಲಿ ಏನೇನು ಚಟುವಟಿಕೆಗಳಿದ್ವು? ಮತ್ತು ನಾನು ಈ ಮರೆತುಬಿಟ್ಟು ಈ ಡಿಪಾರ್ಟ್ಮೆಂಟಿಗೆ ಬಂದೆ ಅಂತಲೂ ಕೆಲಸ ಅಂತಿರ್ತಾರೆ ಕೆಲವರು.
0: ಅಲ್ಲ, ನೀವು ಹೇಳಿದ ನಿಜಾನೇ, ನಾನು ತಪ್ಪಿ ಬಂದವನೇನೆ ಈ ಡಿಪಾರ್ಟ್ಮೆಂಟ್ಗೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನಗೂ ಆ್ಯಕ್ಚುಲಾಗಿ ಜನರಲ್ ಟೆಂಡೆನ್ಸಿ ಹೇಗಿರುತ್ತೆ ಅದೇ ಥರ ನನಗೂ ಇಂಜಿನಿಯರಿಂಗ್ ಓದಬೇಕು ಅಂತ ತುಂಬ ಇಷ್ಟ ಇತ್ತು. ಅದು ಸೀಟು ಸಿಕ್ಕಿತ್ತು, ಆದರೆ ಮನೆ ವಾತಾವರಣ ಅಂದರೆ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸುಲಭವಾಗಿ ಇಲ್ಲದೆ ಇದ್ದಿದ್ದರಿಂದ ನನಗೆ ಮೆರಿಟ್ ಮೇಲೆ ಇಲ್ಲಿ ಎರಡು ಕಡೆನೂ ಮೆರಿಟ್ ಮೇಲೆ ಸಿಕ್ಕಿತ್ತು. ಸೊ ಹಾಗಾಗಿ ಇಲ್ಲಿ ಮೆರಿಟ್ ಮೇಲೆ ಸಿಕ್ಕಾಗ ನಮ್ಮ ತಂದೆ ಇಲ್ಲ ಇಲ್ಲ ಇದರಲ್ಲಿ ಹೋಗು, ಇದರಲ್ಲಿ ಜಾಸ್ತಿ ಖರ್ಚಿಲ್ಲ ಅಂತ ಹೇಳ್ಬಿಟ್ಟು ನಿಜ ಹೇಳಬೇಕು ಅಂದರೆ ಅದು. ಆದರೆ ನಾನು ಯಾವತ್ತೂ ಅದಕ್ಕೆ ಏನು ರಿಗ್ರೆಷನ್ ಅಂತ ರಿಗ್ರೆಟ್ ಅಂತೂ ಇಲ್ಲ, ನೋ ರಿಗ್ರೆಟ್, ಪಶ್ಚಾತ್ತಾಪ ಇಲ್ಲ.
1: ನೀವು ತುಂಬಾ ಸುದೈವಿಗಳು, ಇಂತಹ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದೀರಿ ನೀವು ಅಂತ ಹೇಳಿ ಬೇರೆಯವರು ನೋಡೋರು ಹೇಳ್ತಾರೆ.
0: ಖಂಡಿತ ಖಂಡಿತ,
1: ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅವಕಾಶಗಳು ಇದ್ದವು ಅವಾಗ, ಮತ್ತೆ ಈ ತರ ವೆಟರ್ನರಿ ಓದ್ದವರಿಗೆ ಅವಕಾಶಗಳು ಆಗ್ಲೂ ಈಗಲೂ ಹಾಗೆ ಇದೆ, ತುಂಬಾ ಡಿಮಾಂಡ್ ಅಂತ ಹೇಳಿ ಈಗಲೂ ಹೇಳ್ತಾರೆ. MBBS ಸೀಟ್ ಸಿಕ್ಕೋದ್ಕಿಂತ ವೆಟರ್ನರಿ ಸಿಕ್ಕರೆ ಬೇಕಾದ್ರೆ ವೆಟರ್ನರಿ ಹೋಗೋಪ್ಪ ಅಂತ ಹೇಳಿ ಹೇಳೋರು.
0: ಹೌದು ಹೌದು, MBBS ಸೀಟ್ ಸಿಕ್ತಿತ್ತು, ವೆಟರ್ನರಿ ಸೀಟ್ ಸಿಕ್ತಿರ್ಲಿಲ್ಲ ಅವಾಗ, ಆ ತರ ಡಿಮ್ಯಾಂಡ್ ಇತ್ತು. ನಾನು ಅದೇ ಹೇಳದ್ನಲ್ಲ, ಅದು ತಪ್ಪಿ ಹೋದ್ರು ಕೂಡ ನನ್ಗೇನು ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್.
1: ಒಳ್ಳೇದಾಗಿ ಈಗ ಇಡಿಯಾಗಿ ಸಂಸಾರ ಸಮೇತ ಒಂದೊಂದು ಊರಿಗೆ ಹೋಗ್ಬೇಕು, ಆವಾಗ ಇಲ್ಲಿ ನಮ್ದು ಮೂಲ ಊರು ಬಿಟ್ಟು ಹೋಗಿರ್ಬೇಕಾಗತ್ತೆ. ಸುಮಾರು ವರ್ಷ ಕಾಲ ಇಲ್ಲಿ ಇದ್ದಾಗ ಇಲ್ಲಿ ಮನೆ ಕಟ್ಕೊಂಡು ಅಕಸ್ಮಾತ್ ಇದ್ಬಿಟ್ರೆ ಮನೆನೇ ಬಿಟ್ಟು ಹೋಗ್ಬೇಕು, ಮನೆ ಇನ್ನೊಬ್ರಿಗೆ ಬಾಡಿಗೆ ಕೊಡ್ಬೇಕು ಇತ್ಯಾದಿ ಎಲ್ಲ ಇರ್ತವೆ. ಹೇಗೆ ಅನಿಸ್ತಿತ್ತು ಬೆಂಗಳೂರಿಂದ ಬೆಳಗಾವಿ ಆ ಕಡೆ ಎಲ್ಲ ಓಡಾಡುವ?
0: ಅಲ್ಲ, ಆದ್ರೆ ಸರ್ಕಾರಿ ಸೇವೆ ಅಂತ ಇದ್ದಾಗ ನಾವು ಇದನ್ನೆಲ್ಲ ನೋಡಬಾರ್ದು ಅಲ್ವಾ? ಅದು ನಿಮಗೂ ಗೊತ್ತಿರುತ್ತೆ. ಏ, ಬೆಂಗಳೂರಿನವನೇ ಇರ್ಬೋದು ನಾನು, ಆದ್ರೂ ಕೂಡ ಸರ್ಕಾರಿ ಸೇವೆಯಲ್ಲಿ ಇದ್ದಾಗ ವರ್ಗಾವಣೆ ಅನ್ನೋದು ಸಾಧಾರಣ ಸಂಸಾರ ಸಮಯ ಅದಲ್ಲ. ಅಫ್ಕೋರ್ಸ್, ನಾನು ಈ ಸಂಸ್ಥೆಯಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಇದ್ದಿದ್ರಿಂದ ಅಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರಗಳು ಏನಿತ್ತು ಅದು ಬರೀ 4, ಒಂದೊಂದು ಡಿವಿಷನ್ಗೆ ಒಂದೊಂದಿತ್ತು. ಅದರಿಂದ ಇಡೀ ರಾಜ್ಯದಲ್ಲಿ 4 ಇದ್ದಿದ್ದು, ಬೆಂಗಳೂರು ಬಿಟ್ಟರೆ ಇನ್ನು 4 ಕಡೆಗಿತ್ತು. ಸೊ ಹಂಗಾಗಿ ಅದರಲ್ಲಿ ಒಂದು ಬೆಳಗಾವಿ. ಸೊ ಬೆಳಗಾವಿಗೆ ಹೋದಾಗ ಇನ್ಫ್ಯಾಕ್ಟ್ ನನಗೂ ಆಕ್ಚುಲಾಗಿ ಟ್ರಾನ್ಸ್ಫರ್ ಆದಾಗ ಬೇಜಾರಾಗಿತ್ತು, ಯಾಕೆಂದ್ರೆ ನನ್ನ ಮಕ್ಕಳು ಚಿಕ್ಕವರಿದ್ದರು. ಹಾಂ, ನನ್ನ ಮಗು ದೊಡ್ಡವನು 2nd class, ಎರಡನೇ ಮಗು ನನ್ನ ಮಗಳು, ಅವಳು UKG ಇದ್ಲು. ಸೊ ಹಂಗಾಗಿ ಅವಾಗ ಅದನ್ನು ಶಿಫ್ಟ್ ಮಾಡ್ಕೊಂಡು ಫ್ಯಾಮಿಲಿ ಶಿಫ್ಟ್ ಮಾಡಬೇಕು ಅಂದರೆ ತೊಂದರೆ ಇರೋ ಅಂಥದ್ದೇ. ಬಟ್ ಆದರೂ ನಾವು ಒಟ್ಟಿಗೆ ಇರಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು, ಮತ್ತು ಸೇವೆ ಮಾಡಬೇಕು ಅನ್ನೋದೊಂದು ಇದ್ದಿದ್ದರಿಂದ ಸೊ ಫ್ಯಾಮಿಲಿ ಕರ್ಕೊಂಡೇನೆ ಹೋದೆ. ಬಟ್ ಒಂದು ಹೇಳಬೇಕು, ನಿಮ್ಗೆ ನಿಜ ಹೇಳಬೇಕು ಅಂತಂದರೆ ಬಹಳ ಖುಷಿ ಪಟ್ಟಿದ್ದೀವಿ. ನನ್ನ ಮಕ್ಕಳದ್ದು ಆಲ್ಮೋಸ್ಟ್ ಎಜುಕೇಷನ್ ಎಲ್ಲ ಮಗಳದ್ದು ಅಪ್ ಟು 10th standard ಮಗ PUC ಮುಗಿಸೋವರೆಗೂ ಅಲ್ಲೇ ಇದ್ವಿ. ಮತ್ತೆ ಬೆಳಗಾವಿ ತುಂಬ ಇಷ್ಟಪಡುವಂಥ ಜಾಗ ನಿಮಗೆ ಅಂದರೆ ಎಜುಕೇಷನ್ ವಿಷಯದಲ್ಲೂ ಇಟ್ಸ್ ಎಜುಕೇಷನ್ ಹಬ್ ನಾರ್ತ್ ಕರ್ನಾಟಕಗೆ, ಅದು ಒಂದು. ಎರಡನೇದು,

0: ಏನು ಪರ್ಫಾರ್ಮಿಂಗ್ ಆರ್ಟ್ಸ್ ಇದೆ, ಕಲೆ ಪ್ರದರ್ಶನ ಕಲೆಗಳಿದೆ, ಅದರಲ್ಲಿ ಕೂಡ ಸಾಕಷ್ಟು ಅವಕಾಶ ಆಗಿದೆ ನಿಮಗೆ. ಇನ್ಫ್ಯಾಕ್ಟ್ ಅಲ್ಲಿ ಇದ್ದಿದ್ದರಿಂದ ನನ್ನ ಮಗಳು, ನಾವು 5 ವರ್ಷಕ್ಕೇನೆ ನನ್ನ ಮಗಳನ್ನ ಭರತನಾಟ್ಯಕ್ಕೆ ಹಾಕಿದೆ. ಹಾಂ, ಅವಳು ಇನ್ಫ್ಯಾಕ್ಟ್ ಅವಳು 5ನೇ ಕ್ಲಾಸಿಗೆ ಬಂದಾಗ ಅವಳು ಸ್ಟೇಟ್ಗೆ ಬಾಲಪ್ರತಿಭೆ ಅಂತ ಹೇಳಿಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕಾಂಪಿಟೇಷನ್ಗಳು ನಡೆಸ್ತಾರೆ, ಸ್ಪರ್ಧೆ ನಡೆಸ್ತಾರೆ
1: ಪ್ರತಿಭಾ ಕಾರಂಜಿಗಳಲ್ಲಿ ಕೂಡ.
0: ಆ ಪ್ರತಿಭಾ ಕಾರಂಜಿ ತರನೇ ಇದು ಕಲಾ ಪ್ರತಿಭೋತ್ಸವ ಅಂತ ನಡೆಸ್ತಾರೆ. ಅವಾಗ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ವಿಭಾಗ ಮಟ್ಟದಲ್ಲಿ ಅದೆರಡು ಕಡೆನೂ ನನ್ನ ಮಗಳು ಫಸ್ಟ್ ಬಂದು, ಆಮೇಲೆ ರಾಜ್ಯ ಮಟ್ಟದಲ್ಲೂ ಕೂಡ ಬಾಲ ಪ್ರತಿಭೆಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ.
1: ವೆರಿ ಗುಡ್, ವೆರಿ ಗುಡ್, ಭಾರಿ ಸಂತೋಷ.
0: ಸೊ ಅದು ಒಂದು. ಮತ್ತೆ ಜೊತೆಗೆ ನನ್ನ ಮಗ ಆಕ್ಚುಲ್ ಆಗಿ ಅಲ್ಲಿದ್ದಾಗ ಅವನು ತಬಲಾ ಕಲಿತಾ ಇದ್ದ, ಅಲ್ಲಿ ತಬಲಾ ಕಲಿತಿದ್ದೆ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ತಬಲಾ ಜಾಸ್ತಿ,
1: ಮೃದಂಗ ಇರುತ್ತೆ,
0: ಇಲ್ಲಿ ಮೃದಂಗ ಇದ್ದಂಗೆ. ಬಟ್ ಮೃದಂಗದ ಕಡೆ ಒಲವು ನಮಗೆ ಜಾಸ್ತಿ ಇತ್ತು ಜೊತೆ, ಯಾಕಂದ್ರೆ ನನ್ನ ಹೆಂಡತಿ ಕೂಡ ಹಾಡುಗಾರಿಕೆಯಲ್ಲಿ ಇರ್ತಾಳೆ, ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಇರ್ತಾಳೆ. ಸೊ ಅದರಿಂದ ಅವಳಿಗೆ ಮೃದಂಗ ಕಲಿಸ್ಬೇಕು ಅಂತ ನಮ್ಮಿಬ್ರಿಗೂ ತುಂಬಾ ಇಷ್ಟ ಆಯ್ತು.
1: ಅಂದ್ರೆ ಒಬ್ರು ಹಾಡಿದಾಗ ಒಬ್ರು ಮೃದಂಗ
0: ಆಗತ್ತೆ ಅಂತ ಹೇಳಿ. ಸೊ ಅದಕ್ಕೆ ಏನ್ ಮಾಡ್ತಾ ಇದ್ವಿ, ಅವನ ಅಲ್ಲಿ ತಬಲಾ ಕಲಿತಿದ್ದ, ಬಟ್ ಇಲ್ಲಿಗೆ ಬಂದು ಮೃದಂಗ ಕಲಿತಾ ಇದ್ದ.
1: ಈಗಾಯ್ತು, ಇವರೆಲ್ಲ ತಬಲಾ ಮೃದಂಗ ಹಾಡುಗಾರರು ಎಲ್ಲರೂ ಸಿಕ್ಕರು. ನಿಮ್ಗೆ?
0: ನಾನು ಆಕ್ಚುಲ್ ಆಗಿ ನಾನು ಆಕ್ಚುಲ್ ಹಾಡುಗಾರನೇ. ನಾನು ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಜೂನಿಯರ್ ಗ್ರೇಡ್ ಪರೀಕ್ಷೆ ಪಾಸ್ ಮಾಡಿದ್ದೀನಿ. ಜೊತೆಗೆ ಜೊತೆಲಿ ಹಾಡು ಕೂಡ ಹಾಡ್ತೀನಿ ಕೆಲವು ಕಡೆ ಎಲ್ಲಾರ. ಅದು ಒಂದು. ಮತ್ತೆ ಇನ್ನೊಂದು, ನಾನು ವಯಲಿನ್ ಕಲ್ತಿದ್ದೀನಿ. ವಯಲಿನ್ ಈಗ್ಲೂ ಕಲಿತಾ ಇದ್ದೀನಿ. ರಿಟೈರ್ಮೆಂಟ್ ಸರ್ವಿಸ್ ಅಲ್ಲಿ ಇರೋ ತನಕ ಒಂದಾಗತ್ತಲ್ಲ, ಅವಾಗ ಸರ್ವಿಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಪರ್ಸನಲ್ ಲೈಫ್ ಇದನ್ನೆಲ್ಲ ಹಾಬೀಸ್ ಕಂಟಿನ್ಯೂ ಮಾಡಕ್ ನಮ್ಗೆ ಅವಕಾಶ ಕಡಿಮೆ
1: ಇರುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಇನ್ನೂ ಆಗಲ್ಲ 24 ತಾಸು ನಾವು ಸರ್ಕಾರಿ ಅಧಿಕಾರಿ.
0: ಯಾಕಂದ್ರೆ ನಾನು ರಿಟೈರ್ಮೆಂಟ್ ಒಂದು ಫ್ಯೂ ಇಯರ್ಸ್ ಮುಂಚೆಯಿಂದ ನಾನ್ ಹೇಳಿದೆ ನಿಮ್ಗೆ, ಸದರ್ನ್ ರೀಜನಲ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅಂತ ದಕ್ಷಿಣ ಪ್ರಾಂತೀಯ ರೋಗ ನಿರ್ಧರಣಾ ಕೇಂದ್ರದ ಮುಖ್ಯಸ್ಥ ಆಗಿದ್ದೆ ನಾನು. ಅದರಲ್ಲಿ ಸದರ್ನ್ ಸ್ಟೇಟ್ಸ್, ಹಾ, ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಪಾಂಡಿಚೇರಿ, ಇದಿಷ್ಟು. ಹೌದು, ಸದರ್ನ್ ಇಂಡಿಯಾಗೆ. ಸದರ್ನ್ ಇಂಡಿಯಾಗೆ ದಿಸ್ ವಾಸ್ ಎ ರೆಫರಲ್ ಲ್ಯಾಬೊರೇಟರಿ
1: ಅಲ್ವಾ. ಇದು ಒಂಥರ ಬಹಳ ವಿಶೇಷವಾದಂತಹ ಡಿಪಾರ್ಟ್ಮೆಂಟು. ಈಗ ದೊಡ್ಡ ದೊಡ್ಡ ಕೆಲವು ರೋಗಗಳನ್ನ ಒಂದೊಂದು ಪರೀಕ್ಷೆಗಳನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ.
0: ಹೌದು.
1: ಆ ರೀತಿ ನಿಮ್ಮ ಒಂದು ಕೆಲಸದ ಅವಧಿನಲ್ಲಿ ಇಂಥದ್ದು ಒಂದು ಸವಾಲಿನ ಕೆಲಸ ನಾನು ಮಾಡಬೇಕಾಯ್ತು, ಬಹಳ ಜವಾಬ್ದಾರಿ ಇತ್ತು ಅಂತ ಹೇಳಿ ಇಂಥದ್ದು ಏನಾರು ಇದೆಯಾ ಸರ್?
0: ಖಂಡಿತ. ಹಕ್ಕಿ ಜ್ವರದ ಔಟ್ ಬ್ರೇಕ್ಗಳಾದಾಗ, ರೋಗೋದ್ರೇಕ್ಗಳಾಗತ್ತಲ್ಲ, ಅವಾಗಂತೂ ನಮ್ಮ ಜವಾಬ್ದಾರಿ ಹೇಳಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕೇರಳದಲ್ಲಿ ಒಂದ್ಸಲ ಜ್ಞಾಪಕ ಇದೆ ಚೆನ್ನಾಗಿ, ಕೇರಳದಲ್ಲಿ ಬಾತುಕೋಳಿಗಳಲ್ಲಿ ಹಕ್ಕಿ ಜ್ವರ ಬಂದ್ಬಿಟ್ಟಿತ್ತು. ಅವಾಗ ಕೋಳಿಗಳಲ್ಲಿ ಬರೋದು ಸಾಧಾರಣ ಆಗಿತ್ತು, ಅಷ್ಟೊತ್ತಿಗೆ ಹೊಸದಾಗಿದ್ರು ಕೂಡ ಸಾಧಾರಣ ಆಗಿತ್ತು. ಅಲ್ಲಿ ಕೇರಳದಲ್ಲಿ ಬಾತುಕೋಳಿಗಳ ಸಂಖ್ಯೆ ಜಾಸ್ತಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಅಲ್ಲಿ ಡಕ್ಸ್ ಅಲ್ಲಿ ಹಕ್ಕಿ ಜ್ವರ ಬಂದ್ಬಿಟ್ಟಿತ್ತು. ನಾವು ಅವಾಗ ಸಾಧಾರಣ ಅಂದ್ರೆ ಸೈಂಟಿಸ್ಟ್ ಆಗಿದ್ರು ಕೂಡ ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಡಿಸ್ಕಷನ್ ಹೋಗ್ತಾ ಇದ್ವಿ, ಈವನ್ ಡೆಲ್ಲಿಯಿಂದ ಬರೋರು. ಇದು ಆಕ್ಚುಲಿ SRDDL ಅನ್ನೋದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಅದು. ಸೊ ಅಲ್ಲಿಂದ ನಾನು ಅದೇ ಹೇಳಿದ್ನಲ್ಲ, ನಾನು ಇದರಲ್ಲಿ 7 ರಾಜ್ಯಗಳು ಬರ್ತಾ ಇತ್ತು ಅಂತ. ಸೊ ಅವಾಗ ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಹೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಏನ್ ಮಾಡ್ಬೇಕು ಮುಂದೆ. ಮತ್ತೇನು ಅಂದ್ರೆ ಅದು ಬರೀ ಅಷ್ಟಕ್ಕೆ ಅಲ್ಲ, ಕೋಳಿ ಸಾಯ್ತು ಅದು ಏನ್ ಡಯಾಗ್ನೋಸಿಸ್ ಅಲ್ಲಿಗೆ ನಿಲ್ತಿರ್ಲಿಲ್ಲ.
1: ಹೌದು.
0: ಪ್ರಿವೆನ್ಷನ್ ಏನ್ ತಗೋಬೇಕು ಮತ್ತೆ ಅದರ ಡಿಸ್ಪೋಸಲ್ ಹೇಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು. ಸೊ ಅದೆಲ್ಲ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್. ತುಂಬಾ ಅಂದ್ರೆ ನಾನಂತೂ ಜವಾಬ್ದಾರಿ ಇರ್ತಿತ್ತು, ಅಷ್ಟೇ ಕಷ್ಟಪಟ್ಟಿದ್ದೀನಿ, ಆದ್ರೂ ಖುಷಿ ಪಟ್ಟಿದ್ದೀನಿ.
1: ಈಗ ಇದ್ ಜೊತೆ ಜೊತೆಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇಂಥ ಅಧಿಕಾರಿಗಳನ್ನಾದರೂ ನಾವು ಸ್ಮರಿಸ್ತೀವಿ, ಸ್ನೇಹಿತರು ಅಂದ್ರೆ ಸ್ನೇಹಿತರಾಗಿರ್ತೀವಿ, ಬಟ್ ಜೊತೆ ಜೊತೆಗೆ ಕೊಲೀಗ್ ಆಗಿರ್ತೀವಿ. ಅಲ್ಲಿ ಏನೋ ಒಂದು ಆ ಒಂದು ಸ್ನೇಹದ ಅದು ದೃಷ್ಟಿಯಿಂದ ನಮ್ಗೆ ಒಂಥರ ಬಹಳ ಚೆನ್ನಾಗಿತ್ತು ಅಂತ ಹೇಳಿ ನೆನಪಿಸೋದಾದ್ರೆ,
0: ಅದೇ ನನ್ನ ಕೊಲೀಗು ಕ್ಲಾಸ್ಮೇಟು. ನಾನು 78 ಇಂದ ನನ್ನ ಕ್ಲಾಸ್ಮೇಟ್ ಆಗಿದ್ದ. 78-83 ಡಿಗ್ರಿನಲ್ಲಿ ಕ್ಲಾಸ್ಮೇಟ್, ಆಮೇಲೆ ಮಾಸ್ಟರ್ ಡಿಗ್ರಿಲಿ ಕ್ಲಾಸ್ಮೇಟ್, ಆಮೇಲೆ ಒಂದೇ ಕಡೆ ಕೆಲ್ಸಕ್ಕೆ ಸೇರಿದ್ವಿ, ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು. ಸೊ ನಾವಿಬ್ರು ಅದೇ ಸಂಸ್ಥೆಗೆ ಸೇರಿದ್ವಿ, ರಿಟೈರ್ ಆಗೋ ತನಕ ಅಲ್ಲೇ ಇದ್ವಿ. ಅವನು 1 ವರ್ಷ ಮುಂಚೆ ರಿಟೈರ್ ಆದ,
1: ಅಷ್ಟೇ.
0: 2023 ಅವನು ರಿಟೈರ್ ಆದ, ನಾ 24 ರಿಟೈರ್ ಆದೆ. ವಿ ಹ್ಯಾಡ್ ವೆರಿ ಗುಡ್ ಟೈಮ್. ಮತ್ತೆ ನನ್ನ ಸಬಾರ್ಡಿನೇಟ್ ಸ್ಟಾಫ್ ಅಂದ್ರೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತ ಅಧಿಕಾರಿಗಳು, ಶಿವರಾಜ್ ಅಂತ ಹೇಳಿ, ಅವ್ರು ಇವಾಗ SRDDL ಹೆಡ್ ಆಗಿದ್ದಾರೆ. ಮತ್ತೆ ಶಿವಶಂಕರ್ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಡಿಪಾರ್ಟ್ಮೆಂಟ್ ಹೆಡ್
1: ಆಗಿದ್ದಾರೆ. ಡಿಪಾರ್ಟ್ಮೆಂಟ್ ಹೊರಗಡೆ ಬಂದು ನಿವೃತ್ತಿ ನಡೆಸ್ತಾ ಇರ್ತೀವಿ, ಮತ್ತೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ನಾವು ಹೋಗೋದಿರುತ್ತೆ, ಅಥವಾ ಯಾವುದೋ ಒಂದು ಮಾಹಿತಿ ಕೊಡೋದಿರ್ತದೆ, ಉಪನ್ಯಾಸ ಕೊಡೋದಿರ್ತದೆ, ಒಂದು ಏನೋ ಸಮಾರಂಭ ಇರ್ತದೆ, ಹಾಗೆ ಹೇಗೆ ನೀವು ಕನೆಕ್ಟ್ ಆಗಿದ್ದೀರಿ ಮತ್ತೆ?

0: ಒಂದು ವೃತ್ತಿ ಜೀವನದ್ದು ಒಂದು ಹೋಗ್ತಿರ್ತೀವಿ ಬರ್ತಿರ್ತೀವಿ ಅದರದ್ದೆಲ್ಲ ನಡೀತಿರುತ್ತೆ. ಮತ್ತೆ ಇನ್ನೊಂದು ನನಗೆ ಎಕ್ಸ್ಪರ್ಟೀಸ್ ಏನು ಅಂತಂದ್ರೆ ಈ NABL ಅಂತ ಒಂದು ಅಕ್ರೆಡಿಟೇಷನ್ ಇದೆ. ಹಾಸ್ಪಿಟಲ್ಗಳಿಗೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗಳಿಗೆ ಅವರದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳ್ಬಿಟ್ಟು NABL ಅಂತ ಒಂದಿದೆ, ನ್ಯಾಷನಲ್ ಅಕ್ರೆಡಿಟೇಷನ್ ಬ್ಯೂರೋ ಅಂತ ಹೇಳ್ಬಿಟ್ಟು. ನಾನಿದ್ದಾಗ ಆಕ್ಚುಲ್ ಆಗಿ ನನ್ನ 6 ಲ್ಯಾಬೊರೇಟರಿಗಳಿಗೆ, ನನ್ನ ಕೈ ಕೆಳಗಡೆ 7 ಲ್ಯಾಬೊರೇಟರಿ ಇತ್ತು, 6 ಲ್ಯಾಬೊರೇಟರಿಗಳಿಗೆ 23 ಟೆಸ್ಟ್ಗಳಿಗೆ ನಾನು NABL ಅಕ್ರೆಡಿಟೇಷನ್ ಮಾಡಿಸಿದ್ದೆ. ಸೊ ಅದು ಇಂಡಿಯಾದಲ್ಲೇನೆ ಫಾರ್ ದ ಫಸ್ಟ್ ಟೈಮ್.
1: ವೆರಿ ಗುಡ್.
0: ಇನ್ಫ್ಯಾಕ್ಟ್ ಅನಿಮಲ್ ಹಸ್ಬೆಂಡ್ರಿ ಕಮಿಷನರ್ ನಮ್ಮ ರಿವ್ಯೂ ಎಲ್ಲ ತಗೊಳ್ತಾ ಇದ್ರಲ್ಲ, ಅವಾಗ ತುಂಬಾ ಅಪ್ರಿಶಿಯೇಟ್ ಮಾಡಿಬಿಟ್ಟು ಹೇಳಿದ್ರು SRDDL ಹೆಡ್ ಡಾಕ್ಟರ್ ಶ್ರೀಪಾದ್ ಅವರು, ಇವರು ಇವಾಗ NABL ಅಕ್ರೆಡಿಟೇಷನ್ ಮಾಡಿದ್ದಾರೆ, ಸೊ ಇದನ್ನ ಮಾದರಿಯಾಗಿ ತಗೊಂಡು ರೋಲ್ ಮಾಡಲ್ ತರ ತಗೊಂಡು ಬೇರೆ ಎಲ್ಲ ಇಲ್ಲಿ ಸದರನ್ ರೀಜನ್ ಅಲ್ಲಿ ಹೇಗೆ SRDDL ಇದೆ ಅದೇ ತರ ಇಂಡಿಯಾದಲ್ಲಿ 6 ಇದೆ. ಸೊ ಬೇರೆ ಎಲ್ಲಾರ್ಗು ಹೇಳೋರು ಅವ್ರದ್ದು ರೋಲ್ ಮಾಡಲ್ ತರ ತಗೊಂಡು ನೀವು ಬೇರೆ ಎಲ್ಲರು ಅಕ್ರೆಡಿಟೇಷನ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಈಗ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಡಾಕ್ಟರ್ ಶಿವರಾಜ್ ಅಂತ, ಅವರು ಕಂಟಿನ್ಯೂ ಮಾಡ್ತಿದ್ದಾರೆ ಲೆಗೆಸಿ. ಅವರು ಇವಾಗ ನೆಕ್ಸ್ಟ್ ರಿನ್ಯೂವಲ್ ಆಯ್ತು, NABL 2030 ತನಕ ರಿನ್ಯೂವಲ್ ಆಗಿದೆ. ಇಟ್ಸ್ ಗೋಯಿಂಗ್ ಆನ್ ವೆರಿ ವೆಲ್.
1: ಇದೇ ನಮ್ಗೆ ಯಾಕಂದ್ರೆ ಜನಸಾಮಾನ್ಯರು ಹೊರಗಡೆ ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಂಗೆ ಸರ್ವಿಸ್ ಇದ್ದವ್ರಿಗೆ ಯಾವುದೇ ರೀತಿಯಾದಂತ ಪುರಸ್ಕಾರಗಳು ಪ್ರಶಸ್ತಿಗಳು ಘೋಷಣೆ ಆಗಲ್ಲ. ನಮ್ದು ಏನಂದ್ರೆ ಮಾಡಿದ ಕೆಲಸ ಅಲ್ಲಿ ಸಾಧನೆ ಹೇಗಿತ್ತು ಅದನ್ನೇ ನಾವು ನೋಡ್ತಾ ಇರ್ತೀವಿ, ಅದರ ನೆನಪಲ್ಲೇ ಇರ್ತೀವಿ. ಅಂದ್ರೆ ಒಂದು ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು ನಮ್ದು ಒಂದು ಒಳ್ಳೆ ಲಕ್ಕು ಅಂತ ಹೇಳ್ತೀವಿ. ಅಂದ್ರೆ ಆ ರೀತಿಯಲ್ಲಿ ಕೆಲಸ ಮಾಡಿರ್ತೀವಿ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಹಂಗಾಗಿರ್ತದೆ.
0: ನಾನು ರಿಸರ್ಚ್ ಸೈಡ್ ಇದ್ದಿದ್ರಿಂದ ನನ್ನ ಆರ್ಟಿಕಲ್ಗಳಿಗೆ ಪ್ರಶಸ್ತಿಗಳು ಬಂದಿದೆ. ನಮ್ಮ ವರ್ಕ್ ನ ಗುರುತಿಸಿ ರೆಕಗ್ನಿಷನ್ ಮಾಡಿ ನಮ್ಗೆಲ್ಲ ಪ್ರಶಸ್ತಿಗಳು ಬಂದಿದೆ. ಖುಷಿ ತುಂಬಿದೆ. ಒಟ್ಟಿನಲ್ಲಿ ನನ್ನ PhD ವರ್ಕ್ಗೆ ಪೇಟೆಂಟ್ಗೂ ಕೂಡ ಹೋಗಿತ್ತು. ಪೇಟೆನ್ಸಿ ಅಂತೀವಲ್ಲ, ಪೇಟೆಂಟ್ ಹೋಗಿತ್ತು.
1: PhD ಕೂಡ
0: ಮಾಡಿದ್ವಿ. ಇನ್ನೊಂದೇನಂತಂದ್ರೆ ನನ್ನ ಸೇವೆನ ಗುರುತಿಸಿ ಕರ್ನಾಟಕ ವೆಟನರಿ ಅಸೋಸಿಯೇಷನ್ ಏನಿದೆ ಅವರು ನನಗೆ ನಕುಲ ಅವಾರ್ಡ್ ಅಂತ ಹೇಳ್ಬಿಟ್ಟು, ನಕುಲ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬೆಸ್ಟ್ ವೆಟರ್ನೇರಿಯನ್ ಫಾರ್ ದಿ ಇಯರ್ ಅಂತ ಹೇಳ್ಬಿಟ್ಟು ನಕುಲ ಅವಾರ್ಡ್ ಕೊಟ್ಟಿದ್ದಾರೆ. ಈ ತರ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ.
1: ಬಹಳ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡ್ತಾ, ಒಂದು ವಿಶೇಷವಾದಂತ ಅನುಭವ.
0: ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನಾನು ಪ್ರೊಫೆಷನ್ ವೆಟನರಿ, ಅದರ ದಾನ್ ದಟ್ ಆಕ್ಚುಲಿ ವೇದಗಣಿತನ ಟೀಚ್ ಮಾಡ್ತೀನಿ. ವೇದಗಣಿತ ಕಳೆದ 25 ವರ್ಷದಿಂದ, ವೇದಿಕ್ ಮ್ಯಾಥಮೆಟಿಕ್ಸ್ ಈ ಕಳೆದ 25 ವರ್ಷದಿಂದ ಅಫ್ಕೋರ್ಸ್ ನಾನು ಕಲಿತು ಆಮೇಲೆ ಮಕ್ಕಳಿಗೂ ಟೀಚ್ ಮಾಡಿ ಕಳೆದ 25 ವರ್ಷದಿಂದ ಇವತ್ತಿನವರೆಗೂ ಮಾಡ್ತಾ ಇದ್ದೀನಿ.
1: ಮತ್ತೆ ಸಂಗೀತ ಇದೆ, ವೇದಿಕ್ ಮ್ಯಾಥಮೆಟಿಕ್ಸ್ ಮಾಡ್ತೀರಿ, ಮಕ್ಕಳಿಗೆ ಸಮಯ ಬಿದ್ರೆ ಉಪನ್ಯಾಸಕ್ಕೆ ಅಲ್ಲಿ ಸೂಚನೆ ಕೊಡಕ್ ಹೋಗ್ತೀನಿ.
0: ಆತರ ಎಲ್ಲಾ ಸ್ಕೂಲ್ಗಳಿಗೂ ಹೋಗಿ ವೇದಗಣಿತ ಪ್ರಚಾರ ಸಿಕ್ಕಂಗ ಆಗುತ್ತೆ, ನಮಗೂ ಒಂದು ಮಕ್ಕಳ ಜೊತೆಗೆ ಒಡನಾಟ ಸಿಕ್ಕತ್ತಲ್ಲ, ಆ ಖುಷಿ ಏನು ಇರುತ್ತೆ ಅಂತ ಹೇಳಿ ಹೋಗ್ತಿರ್ತೀನಿ.
1: ನಿವೃತ್ತ ಜೀವನ ಸಂತೃಪ್ತ ಜೀವನ
0: ಖಂಡಿತ
1: ನಡೀತಾ ಇದೆ. ಈ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀವಿ ಸರ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದು ಇಂದಿನ ಬಾಳ ಬೆಳಕು ಕಾರ್ಯಕ್ರಮ ಮೂಡಿಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಇದು ಆಕಾಶವಾಣಿ ಬೆಂಗಳೂರು. ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ತೇಜ್ ರಫ್

ಶಂಕರ್ ಮಹಾದೇವನ್ ಅವರು ಹಾಡಿದ ತಾರೆ ಜಮೀನ್ ಪರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮಾತ್ರ ಚಿತ್ರದ ಗೀತೆ ಕವಿತಾ ಸೇತ್ ಗೀತೆ ಹಾಡಿದ್ದಾರೆ.

ರಿತೇಶ್ ತಿವಾರಿಯವರ ಧ್ವನಿಯಲ್ಲಿ ಗೀತೆಯನ್ನು ಕೇಳಿದಿರಿ. 3:23 ಆಗಿದೆ. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ದುಖಾನ್ ಚಿತ್ರದ ಗೀತೆ, ಅರಿಜಿತ್ ಸಿಂಗ್ ಗೀತೆ ಹಾಡಿದ್ದಾರೆ.

ಲಕ್ವಿಂದರ್ ವಡಾಲಿ ಮತ್ತು ನೀತಿ ಮೋಹನ್ ಅವರ ಧ್ವನಿಯಲ್ಲಿ ಗೀತೆಯನ್ನು ಕೇಳಿದರೆ. 3:37 ಆಗಿದೆ. ಗುಲ್ಮಹರ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಗೀತೆಗಳನ್ನು ಕೇಳಿದಿರಿ. 3:50.40 ಗುಲ್ಮಹರ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಹಸೀನಾ ದಿಲ್ರುಬಾ ಚಿತ್ರದ ಗೀತೆ ನವರಾಜ್ ಹನ್ಸ್ ಮತ್ತು ನಿಖಿತಾ ಗಾಂಧಿ ಗೀತೆ ಹಾಡಿದ್ದಾರೆ.

14 ಫೇರಿ ಚಿತ್ರಕ್ಕೋಸ್ಕರ ರಾಜೀವ್ ಭಲ್ಲಾ, ರೇಖಾ ಭರದ್ವಾಜ್, ಕೇಕಾ ಘೋಷಾಲ್ ಮತ್ತು ರವಿ ಮಿಶ್ರಾ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಈಗ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದ ಕಡೆಯ ಗೀತೆ.

ಜಾವೇದ್ ಅಲಿ ಅವರು ಹಾಡಿದ ಈ ಗೀತೆಯೊಂದಿಗೆ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು ನಿಲಯದ. ಈ ಪ್ರಸಾರವನ್ನು ಮುಗಿಸುವ ಮುನ್ನ ಸಂಜೆಯ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಶ್ರೋತೃಗಳೇ, ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಇನ್ನು ಉಳಿದಂತೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಪೆರೋವೋಸೈಟ್ಸ್ ಕುರಿತು ಮಾಹಿತಿ ಕೆಎಸ್ ನಟರಾಜ್ ಅವರಿಂದ, 6:21 ಕೃಷಿರಂಗ, ಹವಾಮಾನ ಬದಲಾವಣೆಗೆ ತಕ್ಕ ಬೇಸಾಯ ಪದ್ಧತಿಗಳು ಈ ಕುರಿತು ಡಾಕ್ಟರ್ ಬಿಎಫ್ ಹುಲ್ಗೂರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ, ನಂತರ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡನ್ನು ಕೇಳಬಹುದು. ಏಳು 7:45 ಕನ್ನಡ ಭಾಷಣ, ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 8:00 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಬೆಂಗಳೂರು ಭೇಟಿ ಕುರಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಎಂಟು 8:15 ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ವಿದ್ವಾನ್ ಡಿ ಶ್ರೀನಿವಾಸ್ ಅವರಿಂದ ವೀಣಾವಾದನ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಕಾರ್ಯಕ್ರಮವನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. 9:00 ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಬೆಂಗಳೂರು. ಇದುವರೆಗೂ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ವೇಳೆ 4:25:25 ನಿಲಯದ ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೂ ಶುಭ ದಿನ. ನಮಸ್ಕಾರ.

0: ರೇಡಿಯೋ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ 4:11 ಗುಲ್ಮೊಹರ್ ಕಾರ್ಯಕ್ರಮ. ಕೇಳುಗರೊಬ್ಬರ ಕರೆ ಇದೆ, ಕೇಳೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶ್ರಾವ್ಯ.
0: ನಮಸ್ತೆ ಸರ್.
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರ.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ಐ ಆಮ್ ಡೂಯಿಂಗ್ ಗುಡ್ ಶ್ರಾವ್ಯ, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಯಾವ ಹಾಡ್ ಬೇಕಿತ್ತು ನಿಮಗೆ?
1: ನೋಡಿ, ಜೂಟಾ ಕಹಿಂಕ ಅಂತ ಹೇಳ್ಬಿಟ್ಟು 1979 ಫಿಲ್ಮ್ ಇದು. ಇದರಲ್ಲಿ ಕಿಶೋರ್ ಆಶಾ ಭೋಂಸ್ಲೆ ಒಂದು ಡ್ಯುಯೆಟ್. ಇದು ಪಿಕ್ಚರೈಸ್ ಆಗಿರೋದು ರಿಷಿ ಕಪೂರ್ ಅಂಡ್ ನೀತು ಸಿಂಗ್. ಆಲ್ಮೋಸ್ಟ್ ಒಂಥರ ದೇ ಆರ್ ಫೆಲ್ ಇನ್ ಲವ್ ಅಂಡ್ ವೆರಿ ನೆಕ್ಸ್ಟ್ ಇಯರ್ ಆಫ್ ದಿಸ್ ಮೂವಿ ದೇ ಗಾಟ್ ಮ್ಯಾರೀಡ್. ಅಂಡ್ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. And the song is a very rare song, beautifully written by great lyricist Gulshan Bawda. Music score Panchamda.
0: ಓಕೆ ಸರ್, ಈ ಹಾಡು ಖಂಡಿತ ಪ್ಲೇ ಮಾಡೋಣ. ಜೊತೆಗೆ ಈ ಈ ಹೊತ್ತಿನ ಒಂದು ಏನು ವಿಷಯ ಅಂದ್ರೆ, ಸಾಂಪ್ರದಾಯಿಕ ಅಲ್ಲದ ಇಂಧನದ ಕುರಿತಾಗಿ ಈ ಹೊತ್ತಿನ ವಿಷಯ. ನೀವು ಯಾವ್ದಾದ್ರು ಬಳಕೆ ಮಾಡ್ತಿದ್ದೀರಾ ನಿಮ್ ಮನೆಯಲ್ಲಿ ಅದ್ರ ಕುರಿತಾಗಿ?
1: ಸೋಲಾರ್ ಎನರ್ಜಿ ನಾವು ಉಪಯೋಗಿಸ್ತೇವೆ, ರೆಗ್ಯುಲರ್ ಆಗಿ ಉಪಯೋಗಿಸ್ತೇವೆ. ನಾವು ಆಲ್ಮೋಸ್ಟ್ 30-40 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದೀವಿ.
0: ಓಕೆ, ಯಾವ್ದಕ್ಕೆ ಬಳಕೆ ಮಾಡ್ತೀರಾ?
1: ಇದು ರೆಗ್ಯುಲರ್ ನಮ್ಮ ಆಲ್ ಯೂಸೇಜ್ ಗೆ, ಲೈಟ್ಸ್, ಫ್ಯಾನ್ಸ್, ಯೂಸೇಜ್ ಆಫ್ ಮೈ ಲ್ಯಾಪ್ಟಾಪ್ಸ್, ಎವ್ರಿಥಿಂಗ್. ನೋಡಿ, ಒಂದು ಸಾಮಾನ್ಯವಾಗಿ ಒಂದು 3-bedroom ಹೌಸ್ ಇದ್ರೆ ನಿಮಗೆ ಎನಿಥಿಂಗ್ ಬಿಟ್ವೀನ್ 3 kilowatts ಟು 5 kilowatts ಎನರ್ಜಿ ಬೇಕಾಗುತ್ತೆ. ಅದು ನೀವು ಹಾಕಿರೋ ಪ್ಯಾನಲ್ಸ್ ಇಂದ, ಒಂದು 6-7 ಪ್ಯಾನಲ್ಸ್ ಇಂದ ಅದು ಆ ಶಕ್ತಿಯನ್ನು ಕೊಡುತ್ತೆ. ಅದೇ ಆ ಸೋಲಾರ್ ಎನರ್ಜಿ ಪ್ಯಾನಲ್ ಮೇಲೆ ಡಿಪೆಂಡ್ ಆಗುತ್ತೆ.
0: ಇದು ಇನ್ಸ್ಟಾಲೇಷನ್ ಕಾಸ್ಟ್ ಇರುತ್ತೆ ನಿಮಗೆ? ಇನ್ಸ್ಟಾಲೇಷನ್ ಕಾಸ್ಟ್ ಇತ್ತು,
1: ಇನ್ಸ್ಟಾಲೇಷನ್ ಕಾಸ್ಟ್ ಇರುತ್ತೆ, ಪ್ಲಸ್ ನಿಮಗೆ ಗವರ್ಮೆಂಟ್ ಆಫ್ ಇಂಡಿಯಾ, ಯೂನಿಯನ್ ಗವರ್ಮೆಂಟ್ ಇಂದ ನಮಗೆ ಆಲ್ಮೋಸ್ಟ್ 30-40,000 ರುಪೀಸ್ ಬೆನಿಫಿಟ್ ಸಿಗುತ್ತೆ. ಪ್ಲಸ್ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ನಲ್ಲಿ ಸ್ವಲ್ಪ ರಿಡಕ್ಷನ್ ಕೊಡ್ತಾರೆ. ಅದು ದಟ್ ಇಸ್ ಗಿವನ್ ಬೈ ದ ಸ್ಟೇಟ್ ಗವರ್ಮೆಂಟ್. ಬಟ್ ನೀವು ಡಿಕ್ಲರೇಷನ್ ಕೊಡ್ಬೇಕು, ಇದನ್ನ ನಾವು ಹಾಕ್ಸಿದೀವಿ, ಇಷ್ಟ ಕೆಪಾಸಿಟಿ ಇದೆ ಅಂತ ಅವ್ರು ಬಂದ್ಬಿಟ್ಟು ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ದನ್ ದೇ ವಿಲ್ ಗಿವ್ ದ ರಿಪೇಟ್. ಇನ್ನೊಂದ್ ಏನಂತ ಹೇಳಿದ್ರೆ, ಈ ಸೋಲಾರ್ ಎನರ್ಜಿ ಇದೆಯಲ್ಲ, ಇಟ್ಸ್ ಎ ಹ್ಯೂಜ್ ಡಿಮ್ಯಾಂಡ್ ಇನ್ ಇಂಡಿಯಾ ನೌ. ಕರೆಂಟ್ಲಿ ಆಸ್ ಆಫ್ ಎಂಡ್ 2025 ಪ್ರಕಾರ ಇಂಡಿಯಾ ಇಸ್ ಪ್ರೊಡ್ಯೂಸಿಂಗ್ 150 gigawatts ಆಫ್ ಸೋಲಾರ್ ಎನರ್ಜಿ, ಅಂಡ್ ಇಟ್ಸ್ ಗೋಯಿಂಗ್ ಟು ಬಿ ಮಲ್ಟಿಪ್ಲೈಡ್ ಇನ್ ದ ಕಮಿಂಗ್ ಇಯರ್. ಸೊ ಸೋಲಾರ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಮ್ಯಾಂಡ್ ಇನ್ ದ ಕಮಿಂಗ್ ಇಯರ್ಸ್. ಐ ರೆಕಮೆಂಡ್ ಈವನ್ ಪೀಪಲ್ ಹೂ ಆರ್ ಹ್ಯಾವಿಂಗ್ independent house or living in a flat, go for the solar energy. It will be not only a beneficial, but it is also reduces the all the environment friendly agate, plus it will save a lot of energy which we are depending upon the hydroelectric and nuclear energy.
0: Bere yadadru use martta idira solar energy bittu?
1: ನಾವು ಇದರಿಂದ ನಮ್ದು ಆಲ್ ಹೋಮ್ ಅಪ್ಲಯನ್ಸಸ್, ಆಲ್ ನಮ್ ಎಲ್ಇಡಿ ಬಲ್ಬ್ಸ್, ಫ್ಯಾನ್ಸ್, ಟಿವಿಸ್, ಮೈ ಲ್ಯಾಪ್ಟಾಪ್, ಎವ್ರಿಥಿಂಗ್ ವರ್ಕ್ಸ್ ಇನ್ ದಿಸ್ ಒನ್. ನೀಡ್ ಅನ್ ಆವರೇಜ್ ಆಫ್ 3-5 ಅಂದ್ರೆ 3-bedroom. ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಎಲೆಕ್ಟ್ರಿಸಿಟಿ ವಿಚ್ ಯು ನೀಡ್, ಅದ್ರ ತಕ್ಕಂಗೆ ನೀವು ಪ್ಯಾನಲ್ಸ್ ಹಾಕೊಳ್ಬೇಕಾಗುತ್ತೆ. ಬಟ್ ನಾನು ಹೇಳ್ತಾ ಒಂದು ಆವರೇಜ್ 3-bedroom ಹೌಸ್ ಇದ್ರೆ 3-5 kilowatts

0: ಓಕೆ ಓಕೆ ಸರ್, ಒಳ್ಳೆಯ ಮಾಹಿತಿ, ಉಪಯುಕ್ತ ಮಾಹಿತಿ ನೀಡಿದ್ರಿ ನಮಗೆ ಮತ್ತು ಕೇಳುಗರಿಗೆ. ಖಂಡಿತ ಕೇಳುಗರು ಸಹ ಇದನ್ನ ಇನ್ಸ್ಟಾಲ್ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ.
1: ವೆರಿ ಗುಡ್ ಇಂಪಾರ್ಟೆಂಟ್, ವೆರಿ ಕ್ರಿಟಿಕಲ್ ಆಸ್ ಫಾರ್ ಆಸ್ ಇಂಡಿಯಾ ಇಸ್ ಕನ್ಸರ್ನ್ಡ್ ಅಂಡ್ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಕನ್ಸರ್ನ್ಡ್.
0: ಹೌದು ಹೌದು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
1: ಪ್ಲೆಜರ್ ಟಾಕಿಂಗ್ ಟು ಯು.
0: ಹಾಂ, ಇದೀಗ ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಇದೀಗ ಗೀತೆ ಝೂಟಾ ಕಹೀಂ ಕಾ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ, ಗುಲ್ಶನ್ ಬಾವರ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸ್ಟುಡಿಯೋ ಸಮಯ 4:23. ಗುಲ್ಮೊಹರ್ ಕಾರ್ಯಕ್ರಮ ಇದೀಗ ಕರೆ ಯಾರ್ದು ಅಂತ ಕೇಳೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹಾ ನಮಸ್ತೆ ಸರ್, ನಿಮ್ ಹೆಸರು?
1: ಮೇಡಮ್ ನನ್ನ ಹೆಸರು ಚಂದ್ರು, ಬೆಂಗಳೂರಿಂದ, ಜೀವನ್ ಭೀಮಾ ನಗರ ಬೆಂಗಳೂರಿಂದ ಮೇಡಮ್ ಮಾತಾಡ್ತಿರೋದು.
0: ಹಾ ನಮಸ್ತೆ ಸರ್, ಏನ್ ಮಾಡ್ಕೊಂಡಿರೋದು ತಾವು?
1: ಮೇಡಮ್ ನಾನು ಸಿಟಿ ಸಿವಿಲ್ ಕೋರ್ಟ್ ಎಂಪ್ಲಾಯ್ ಮೇಡಮ್.
0: ಓಕೆ, ಯಾವ ಹಾಡ್ ಬೇಕಿತ್ತು ನಿಮಗೆ?
1: ಮೇಡಮ್ ಚಲ್ತೆ ಚಲ್ತೆ ಫಿಲಮ್ ಇಂದ ಚಲ್ತೆ ಚಲ್ತೆ ಅಂತಾನೆ ಬರುತ್ತೆ ಒಂದು ಸಾಂಗು. ಆ ಸಾಂಗ್ ಬೇಕಿತ್ತು. ಹಾ
0: ಖಂಡಿತ ಪ್ರಸಾರ ಮಾಡ್ತೀವಿ. ನೀವು ಏನಾದ್ರೂ ಸೋಲಾರ್ ಬಳಕೆ ಮಾಡ್ತಾ ಇದ್ದೀರಾ?
1: ಮೇಡಮ್ ಸೋಲಾರ್ ಬಳಕೆ ತುಂಬಾ ಒಳ್ಳೇದು. ಈಗ ನಾವು ಮನೆ ರೆಡಿ ಮಾಡಿಸ್ತಾ ಇದೀವಿ, ಕಳಿಸ್ತಾ ಇದೀವಿ. ಅದಾದ ನಂತರ ಅದನ್ನ ಅಳವಡಿಸ್ಕೋತೀನಿ ಮೇಡಮ್, ಅಳವಡಿಸ್ಕೋಬೇಕು ಅಂತ ಆಲ್ರೆಡಿ ಪ್ಲಾನ್ ಇದೆ.
0: ಓಕೆ ಒಳ್ಳೇದು. ಹಾಗಾದ್ರೆ
1: ಸೋಲಾರ್ ತುಂಬಾ ಒಳ್ಳೇದಲ್ಲ ಮೇಡಮ್ ಜನರಿಗೆ? ಏನು ಕರೆಂಟು ಈಗ ಕರೆಂಟ್ ಅಲ್ಲಿ ಈಗ ಎಷ್ಟೋ ಜನ ಕರೆಂಟ್ ಇಟ್ಕೊಂಡಿರೋದು, ಗೀಜರ್ ಕರೆಂಟ್ ಗೀಜರ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಇದರಿಂದ ಏನಾದ್ರು ತಲೆ ಕೂದಲು ಉದುರುತ್ತೆ ಅಂತ ತುಂಬಾ ಜನ ಕಂಪ್ಲೇಂಟ್ ಹೇಳಿದ್ರು, ಪ್ರಾಬ್ಲಮ್ ಇದೆ ಅಂತ ಹೇಳಿ. ಹಾಗಾಗಿ ಈ ಸೋಲಾರ್ ಇಂದ ಇದು ಮಾಮೂಲು ನ್ಯಾಚುರಲ್ ಇದೆ ಸೋಲಾರ್, ಇದು ಒಳ್ಳೇದಿದು.
0: ನಿಮ್ಮ ನಂಬಿಕೆ ಆಗಿದೆ. ಓಕೆ
1: ನಿಜ, ಕರೆಂಟ್ ಇಂದ ಕರೆಂಟ್ ನೀರು ಎಷ್ಟೋ ಜನ ಲೇಡೀಸ್ಗಳಿಗೆಲ್ಲ ತಲೆ ಕೂತು ಊರುತ್ತೆ ಅಂತ ನಾನು ತುಂಬಾ ಕಡೆ ಕೇಳ್ಪಟ್ಟಿದೀನಿ.
0: ಓಕೆ ಕೇಳ್ಪಟ್ಟಿರೋದು.
1: ಹಾ ಮೇಡಮ್ ಕೇಳ್ಪಟ್ಟಿರೋದು. ಸೋಲಾರ್ ಏನು ಪ್ರಾಬ್ಲಮ್ ಇಲ್ಲ, ಮಾಮೂಲಿ ನ್ಯಾಚುರಲ್ ನೀರು ಸೋಲಾರ್, ಆರಾಮಾಗಿ ನಾವು ಅದನ್ನ ಯೂಸ್ ಮಾಡ್ಬೋದು.
0: ಓಕೆ ಖಂಡಿತ
1: ಒಳ್ಳೇದು.
0: ಹಾ ಒಳ್ಳೇದು. ನೀವು ಮನೆ ಕಟ್ಸ್ಬೇಕಾದ್ರೆ ಹಾಕ್ಸ್ಕೋತೀನಿ ಅಂತ ಹೇಳಿದ್ರಲ್ಲ, ಖುಷಿ ಆಯ್ತು ಸರ್. ಓಕೆ ಹಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಇದೀಗ ಗೀತೆ ಚಲ್ತೆ ಚಲ್ತೆ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ ಅಮಿತ್ ಕುಮಾರ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಗುಲ್ಮೊಹರ್ ಕಾರ್ಯಕ್ರಮ. ಕೊಪ್ಪಳದಿಂದ ಒಬ್ರು ಕೇಳುಗರು ಕರೆ ಮಾಡಿದ್ದಾರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ ಹೆಸರು?
1: ನಿಂಗಜ್ಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ಹಾ, ನಿಮ್ಗೆ ಯಾವ ಹಾಡು ಬೇಕಿತ್ತು?
1: ಬೇಟಾಚಿತ್ರದಿಂದ ಮೇಡಮ್.
0: ಓಕೆ, ಹಾ ಕೇಳ್ತಾ ಇರ್ತೀರಾ ಆಕಾಶವಾಣಿ? ಹಾ
1: ಮೇಡಮ್.
0: ಬೇಟಾ ಚಿತ್ರದ ಯಾವ ಗೀತೆ? ಆಕಾಶವಾಣಿ
1: ನಾವು 12 ತಂದಿನ ಕರೆಕ್ಟ್ ಆಗಿ ಕೇಳ್ತೀವಿ ಮೇಡಮ್. ನಾವು ಅಂಗಡಿಯಲ್ಲಿ ಇರ್ತೇವೆ, ನಮ್ದು ಕಿರಾಣಿ ಅಂಗಡಿ ಐತೆ ಮೇಡಮ್. ಬೆಳಗ್ಗೆ 6 ಗಂಟೆಗೆ ಹಚ್ಚಿದ್ರೆ ರಾತ್ರಿ 10 ಗಂಟೆವರೆಗೆ ಚಾಲು ಇರ್ತದೆ
0: ಮೇಡಮ್. ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ನಿಮಗೆ?
1: ಗುಲ್ಮೊಹರ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ತುಂಬಾ ಇಷ್ಟ ಮೇಡಮ್. ನಾವು ಮತ್ತೆ ಹೊಸಪೇಟೆ ಆಕಾಶವಾಣಿ ಮುಖಾಂತರ ಪ್ರತಿಯೊಂದು ಕಾರ್ಯಕ್ರಮ ನಾವು ಆಕಾಶವಾಣಿ ಹೊಸಪೇಟೆ ಆಕಾಶವಾಣಿ ಸೇರಿದ್ರು ನಮ್ಮ ಮೇಡಮ್. ಹಾಗಾಗಿ ನಾವು ಈ ಆಕಾಶವಾಣಿ ಹೊಸಪೇಟೆ ಆಕಾಶವಾಣಿ ಮುಖಾಂತರ ರೇಡಿಯೋದಲ್ಲೇ ಮಾತ್ರ ಕೇಳ್ತೇವೆ. ನೆಟ್ನಲ್ಲಿ ಇಂಟರ್ನೆಟ್ ನಲ್ಲಿ ರೇಡಿಯೋದಲ್ಲಿ ಈ ಮೊಬೈಲ್ ನಲ್ಲಿ ಕೇಳೋದು ಕಮ್ಮಿ ಮೇಡಮ್.
0: ಹೌದಾ?
1: ಮೇಡಮ್.

ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನಿಮ್ಮ ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ನಮಸ್ತೆ. ಇದೀಗ ಗೀತೆ ಬೇಟಾ ಚಿತ್ರದಿಂದ ಅನುರಾಧ ಪೌಡ್ವಾಲ್ ಹಾಗೂ ಇಂದ್ರಜಿತ್ ಅವರ ಗಾಯನದಲ್ಲಿ ದೇವ್ ಕೊಹ್ಲಿ ಅವರ ಸಾಹಿತ್ಯ, ನರೇಶ್ ಶರ್ಮಾ ಅವರ ಸಂಗೀತ.

0: play the Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಹಾಸನಿಂದ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ. ನಮಸ್ತೆ.
4: ನಮಸ್ತೆ ಮೇಡಮ್.
3: ನಮಸ್ತೆ, ನಿಮ್ಮ ಹೆಸರು?
4: ಶೋಭಾ ಅಂತ ಮೇಡಮ್, ಹಾಸನಿಂದ.
3: ಹಾ, ಏನ್ ಮಾಡ್ಕೊಂಡಿರೋ ತಾವು?
4: ಮೇಡಮ್, ನಾನು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡ್ತಿರೋದು ಚನ್ನರಾಯಪಟ್ಟಣ ಜನರಲ್ ಹಾಸ್ಪಿಟಲ್ ಅಲ್ಲಿ
3: ಮೇಡಮ್. ಯಾವ ಹಾಡ್ ಬೇಕಿತ್ತು ನಿಮಗೆ?
4: ಬೇತಾಬ್ ಅಂತ ಮೂವಿ ಮೇಡಮ್, ಒಂದು 80s ಅಲ್ಲಿ ಇರ್ಬೋದು ಆ ಟೈಮಿಂದ. ಅದ್ರಲ್ಲಿ ಜಬ್ ಹಮ್ ಜವಾ ಹೋಂಗೆ ಅಂತ ಲತಾ ಮಂಗೇಶ್ಕರ್ ಮತ್ತೆ ಶಬೀರ್ ಕುಮಾರ್
3: ಹಾಡಿದ್ದೆ ಮೇಡಮ್.
4: ಚೆನ್ನಾಗಿದೆ ಮೇಡಮ್, ಕೇಳೋಣ ಅಂತ.
3: ಕೇಳ್ತಾ ಇರ್ತೀರಾ ಆಕಾಶವಾಣಿ?
4: ಮೇಡಮ್, ಫ್ರೀ ಇದ್ದಾಗೆಲ್ಲ ಕೇಳ್ಕೊತಿರ್ತೀನಿ.
3: ಓಕೆ, ನೀವು ಏನಾದ್ರು ಸೋಲಾರ್ ಬಳಕೆ ಏನಾದ್ರು ಮಾಡ್ತಾ ಇದ್ದೀರಾ ಮನೆಯಲ್ಲಿ?
4: ಮೇಡಮ್, ಇದೆ. ಫಸ್ಟ್ ನಮ್ಮ ಮನೆ ಕಟ್ಟಿಸ್ಬೇಕಾದ್ರೆ ರೆಡಿ ಮಾಡ್ಕೊಂಡೇ ಬಂದು.
3: ಹೌದಾ?
4: ಯಾಕಂದ್ರೆ ಅದು ಎಕೋ ಫ್ರೀ ಅಲ್ವಾ?
3: ಹೌದೌದು,
4: ಎಕೋ ಫ್ರೆಂಡ್ಲಿ ಆಗಿರುತ್ತೆ, ಹಾಗಾಗಿ ಯಾವ್ದೇ ಸಮಸ್ಯೆ ಆಗೋದಿಲ್ಲ ಪರಿಸರಕ್ಕೆ. ಯಾವ್ದೇ ಅಂದ್ರೆ ಗ್ಯಾಸ್ ಕಾಯ್ಬೇಕು, ಇದು ಸೌದೆ ಕಾಯ್ಬೇಕು, ಏನೂ ಇಲ್ಲ ಆ ತರ. ಡೈರೆಕ್ಟ್ ನಮ್ಮ ನ್ಯಾಚುರಲ್ ಆಗಿ ಸನ್ ಏನ್ ಬರುತ್ತೆ ಶಾಖನ ಬಳಸ್ಕೊತೀವಿ.
3: ಏನೇನಕ್ಕೆ ಬಳಕೆ ಮಾಡ್ತೀರಾ?
4: ನಾನು ಸದ್ಯಕ್ಕೆ ಸೋಲಾರ್ ವಾಟರ್ ಹೀಟರ್ ಅಷ್ಟೇ. ನೆಕ್ಸ್ಟ್ ಅದೇ ಇದೊಂದು ಟಾರ್ಚ್ಗೆಲ್ಲ ಬಳಸೋಣ ಅಂತ ಅನ್ಕೊಂಡಿದೀನಿ.
3: ಒಳ್ಳೆ ಐಡಿಯಾ,
4: ಖುಷಿ ಆಗುತ್ತವೆಲ್ಲ. ಅಂದ್ರೆ ನಮ್ಗೆ ಸ್ಟಾಕ್ ಹೊಡಿಯೆಲ್ಲ ಏನಿಲ್ಲ, ದೇವ್ರ ಕೊಟ್ಟಿರೋದ ಒಂದು ಅದು ಗಿಫ್ಟ್ ಅಂತ ಅನ್ಕೊಂಡು ಮಾಡೋಣ ಅಂತ ಅನ್ಕೊಂಡಿದೀನಿ.
3: ಖಂಡಿತ, ನಿಮ್ಮ ಮಾತು ಕೇಳಿ ಖುಷಿಯಾಯ್ತು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಗೀತೆ ಖಂಡಿತ ಪ್ರಸಾರ ಆಗುತ್ತೆ ಇದೀಗ. ಇದೀಗ ಗೀತೆ ಬೇತಾಬ್ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಶಬ್ಬೀರ್ ಕುಮಾರ್ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮಿಸುತ್ತಿಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45ಕ್ಕೆ ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:53. ಇನ್ನೇನು ಗುಲ್ಮೊಹರ್ ಕಾರ್ಯಕ್ರಮ ಮುಗಿಸುವ ಹೊತ್ತು. ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನ ನೋಡೋಣ. ಮಂಡಿಕಲ್ ಕೃಪಾ ಉಮೇಶ್ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಶಂಕರ್ HMT ಲೇಔಟ್ನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಇವತ್ತಿನ ಸಂಜೆಯ ಹಿಂದಿ ಹಳೆಯ ಹಾಡುಗಳ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೋಲಾರ್ ಎನರ್ಜಿ ಯೂಸ್ ಮಾಡ್ತಾ ಇದ್ದೀನಿ, ಓನ್ಲಿ ವಾಟರ್ ಹೀಟರ್, ಮುಂದೆ ಲೈಟ್ಗೂ ಯೂಸ್ ಮಾಡೋ ಪ್ಲಾನ್ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ನಂತರ ಮೇಲುಕೋಟೆ ಮತ್ತು ಭಾವನಾ ರವಿಶಿರಾ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ, ಹನುಮಂತ ನೇಕಾರ್ ಹುಬ್ಳಿಯಿಂದ, ನಮಸ್ತೆ ಮೇಡಮ್, ಕೊಪ್ಪಳ ಜಿಲ್ಲೆ ಮಂಗಳೂರಿನ ಮಂಗಳೇಶ ಸ್ವಾಮಿ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕರೆ ಮಾಡಿದ್ವಿ ಲೈನ್ ಸಿಗಲಿಲ್ಲ, ಅದಕ್ಕೋಸ್ಕರ ಈ ಸಂದೇಶವನ್ನು ಕಳಿಸ್ತಾ ಇದ್ದೀವಿ, ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಒಳ್ಳೆಯ ಹಾಡು ಪ್ರಸಾರ ಆಯಿತು ಅಂತ ನಂಬರ್ ಎಂಡಿಂಗ್ ವಿತ್ 7233 ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಬಾರಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸಿ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ SM ಶೋಭಾ ಹಾಸನ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಗುಲ್ಮೊಹರ್. ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಅಲ್ಲದ ಇಂಧನದ ಕುರಿತಾಗಿ ಸಹ ಮಾತಾಡ್ತಾ ಇದ್ವಿ. ಸಾಧ್ಯ ಆದರೆ ಪ್ರಯತ್ನ ಮಾಡಿ ಎಥನಾಲ್ ಮಿಶ್ರಿತ, ಪೆಟ್ರೋಲ್ ಅಥವಾ ಸೋಲಾರ್ ಬಳಕೆ ಮಾಡಲು ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ಖಯಾಮತ್ ಸೆ ಖಯಾಮತ್ ತಕ್ ಚಿತ್ರದಿಂದ, ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ, ಮಜರೂಹ್ ಸುಲ್ತಾನ್ ಪುರಿ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

101.8 ಮೆಗಾಹರ್ಟ್ಸ್ ಕಂಪನಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 5 ಗಂಟೆ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಉಲಿನಲ್ಲಿ ನೇರ ಪುಣ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕೆಲವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಂಥ ದೂರವಾಣಿ ಸಂಖ್ಯೆಗಳು 270-340-0, 270-350. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಾದ ಎಸ್ ಟಿ ಡಿ ಕೋಡ್ ಸಂಖ್ಯೆ 08-352.

0: ಆತ್ಮೀಕರೇ, ಇವತ್ತು ಮೇ 10 ವಿಶ್ವ ಅಮ್ಮಂದಿರ ದಿನ ಅಥವಾ ವಿಶ್ವ ತಾಯಂದಿರ ದಿನ. ಇವತ್ತು ಒಂದು ವಿಶೇಷವಾದ ದಿನ ಅಂದರೂ ತಪ್ಪಾಗುವುದಿಲ್ಲ. 1908 ಅಮೆರಿಕದ ಅಣ್ಣ ಜೋವಿಸ್ ತಮ್ಮ ತಾಯಿಯ ಸವಿ ನೆನಪಿಗಾಗಿ ಈ ದಿನವನ್ನು ಆಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. 1914 ಅಮೆರಿಕದ ಅಧ್ಯಕ್ಷ ವುಡ್ ವಿಲ್ಸನ್ ಇದನ್ನು ಜಾರಿಗೆ ಸಹಿತಗೊಳಿಸಿದರು. ಆಮೇಲೆ ಅಧಿಕೃತವಾಗಿ ಅಮ್ಮಂದಿರ ದಿನ ಅಂತ ಘೋಷಣೆ ಕೂಡ ಮಾಡಿದರು. ಅಮ್ಮ ಅಂದರೆ ತಾಯಿ, ಮೊದಲ ಗುರು ಅಂದರೆ ತ್ಯಾಗ, ಸಹನೆ, ಪ್ರೀತಿ, ಅನುಕಂಪ. ಪ್ರತಿಯೊಬ್ಬರ ಜೀವನದಲ್ಲಿ ಅಮ್ಮ ಎಷ್ಟು ಮುಖ್ಯ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡುತ್ತಾ ಹೋಗೋಣ. ಕಾರ್ಯಕ್ರಮದ ಮೊದಲ ಕರೆ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ.
0: ಇವತ್ತು ವಿಶ್ವ ತಾಯಂದಿರ ದಿನ.
1: ವಿಶ್ವ ತಾಯಂದಿರ ದಿನ.
0: ಏನ್ ಹೇಳಕ್ ಇಷ್ಟಪಡ್ತೀರಾ?
1: ನನಗೆ ತಾಯಂದಿರ ವಿಶೇಷ ಒಂದು ಏನಂದ್ರೆ, ನಾನು ನಮ್ಮ ತಾಯಿಗೆ ದತ್ತು ಕೊಟ್ಟು ಅವರಿಗೆ ಮಕ್ಕಳು ಇರಲಿಲ್ಲ. ಹೀಗಾಗಿ ನನ್ನನ್ನು 11 ಕೂಸಿಟ್ಟಾಗಿ ಕರೆದುಕೊಂಡು ಡ್ಯೂಟಿ ಮಾಡಿದ್ರು. ಜೋಕಿ ಮಾಡಿ ಅವರು ನನ್ನನ್ನ ತಮ್ಮ ಮಗನಿಗಿಂತಲ ಹೆಚ್ಚು ಜೋಕಿ ಮಾಡಿದ್ರು. ನಾನು ಕೂಡ ನಮ್ಮ ತಾಯಿಗೆ ತಕ್ಕ ಹಾಗೆ ಅವರ ಪ್ರೀತಿ ವಿಶ್ವಾಸ ಅಂತಕರಣವನ್ನು ಗಳಿಸುವ ಜೊತೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದು ಅವರು ನಿಜವಾಗಲೂ ನಾನು ಒಂದು ಮಾತು ಹೇಳಿದ್ರೆ ಅತಿಶಯೋಕ್ತಿ ಆಗ್ತಿದ್ದೆ. ನಾನು ಎದ್ದ ಕೂಡಲೇ ನಮ್ಮ ಹಡುವಿನ ತಂದೆ ತಾಯಿ, ದತ್ತಕ್ಕೆ ತಂದೆ ತಾಯಿ, ಅತ್ತೆ ಮಾವ ಮತ್ತು ನಮ್ಮ ಪತ್ನಿ ಮೊದಲಾದವರೇ ನೆನಪಿಸುತ್ತೇನೆ. ಅದರಲ್ಲಿ ನಮ್ಮ ತಾಯಿ ನಾನು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಅವರ ಮಾರ್ಗದರ್ಶನ, ಅವರ ಕಠೋರವಾದಂತ ಒಂದು ಶಿಸ್ತು, ಅವರ ಬದ್ಧತೆ, ಅವೆಲ್ಲವುಗಳನ್ನು ನಾನು ಮೈಗೂಡಿಸಿಕೊಂಡು ಬಂದದ್ದರಿಂದ ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಂಡು ನಾನು ಇವತ್ತು ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಸದ್ಗ್ರಹಸ್ಥನಾಗಿ ನಾನೇನೋ ಒಂದು ಸಾಧನೆ ಮಾಡಿದ್ದೇನೆ. ಅದಕ್ಕೆಲ್ಲ ನಮ್ಮ ತಾಯಿಯೇ ಕಾರಣ. ತಾಯಿಯ ಋಣವನ್ನು ಯಾವ ಕಾರಣಕ್ಕೂ ಮರೆಯುವ ವಿಷಯಕ್ಕೆಲ್ಲ ಮರೆಯ ಪಾತ್ರ.
0: ತಾಯಿಯ ತ್ಯಾಗವನ್ನು ಯಾವ ಪದಗಳನ್ನು ಹೇಳಿದ್ರು ಅದು ಕಡಿಮೆ,
1: ಅದು ಕಡಿಮೆ ಎಷ್ಟು ವರ್ಣಿಸಿದ್ರು ಕಡಿಮೆ.
0: ತುಂಬಾ ಸಂತೋಷ.
1: ನಾವು ನಮ್ಮ ತಾಯಿಯ ಒಂದು ನೆನಪನ್ನು ಸದಾ ಇಟ್ಟುಕೊಂಡು ಅದರ ಅವರ ನಡೆದಲ್ಲಿ ನಾವು ತಾಯಿನಲ್ಲಿ ನಿಶ್ಚಿತವಾಗಿಯೂ ನಾವು ಯಶಸ್ವಿಯಾಗೋದಕ್ಕೆ ಸಾಧ್ಯ. ಆ ರೀತಿಯಾಗಿ ನಾನು ಯಶಸ್ವಿ ಆಗಿದ್ದೇನೆ ಅಂತ ತಿಳಿದುಕೊಂಡಿದ್ದೇನೆ. ಆದರೆ ಯಶಸ್ವಿಯಾಗಲು ಮೂಲ ಕಾರಣ ನನ್ನ ತಾಯಿ ಅಂತ ನಾನು.
0: ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್, ಕರೆ ಮಾಡಿದಕ್ಕೆ ಧನ್ಯವಾದ.
1: ನಿಜವಾದ ತಾಯಿ ಅಂದರೆ ಮಗು ತಪ್ಪಿದಾಗ ಬುದ್ಧಿ ಹೇಳಿ ಹೊಡೆದು ಬಳೆದು ಅವರನ್ನ ಹಾದಿಗೆ ತರುವಂತ ಮಹತ್ವ ಕಾರ್ಯ ಮಾಡಿದರೆ ಅವರು ನಿಜವಾದ ತಾಯಿ. ಅಂತ ತಾಯಿ ನನಗೆ ದೊರಕಿದ್ರು ನನ್ನ ಸೌಭಾಗ್ಯ ಅಂತ ಬಂದು ಮಾಡಿ.
0: ತುಂಬಾ ಸಂತೋಷ, ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ನಮಸ್ಕಾರ.
0: ಆತ್ಮೀಕರಿಗೆ, ತಾವು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 270-340, ಇನ್ನೊಂದು ಸಂಖ್ಯೆ 270-350. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಾದ ಎಸ್ ಟಿ ಡಿ ಕೋಡ್ ಸಂಖ್ಯೆ 08352. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
2: ಹಲೋ ಸರ್, ನಾನು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಕತಿ.
0: ಸುಧೀಂದ್ರ ರಾಘವೇಂದ್ರ ಜಕತಿ ಅವರೇ.
2: ಹಲೋ ಸರ್,
0: ಇವತ್ತಿನ ವಿಷಯ ಗೊತ್ತಾಯ್ತು ಸುಧೀಂದ್ರ ಅವರೇ.
2: ಇವತ್ತು ವಿಶ್ವ ಅಮ್ಮಂದಿರ ದಿನ ಸರ್. ನಮ್ಮ ದೇವರು ಅಂತಂದ್ರೆ ನಮಗೆ ತಂದೆ ತಾಯಿ ಸರ್. ಆಕ್ಚುಲಿ ದೇವಸ್ಥಾನದಲ್ಲಿ ನಮ್ಮ ಮನೆಯಲ್ಲಿ

0: ಕಣ್ಣಿಗೆ ಕಾಣು ದೇವರು ಅಂದ್ರೆ ತಂದೆ ತಾಯಿ,
1: ತಂದೆ ತಾಯಿ ಪ್ರತ್ಯಕ್ಷ ದೇವರುಗಳು. ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ ಸೇವೆ ಮಾಡೋದಕ್ಕಿಂತ ಮನೆಯಲ್ಲೇ ತಂದೆ ತಾಯಿ ಸೇವೆ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ದೇವರು ಎಲ್ಲ ಕಡೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ತಂದೆ ತಾಯಿ ಮುಖ್ಯ ಮಾಡಿದ್ದಾರೆ. ಅದರಲ್ಲೂ ಇವತ್ತು ಒಳ್ಳೆ ಕೊಟ್ಟಿದ್ದೀನಿ ವಿಶ್ವ ಬೇರೆ ಜನ ಅಮ್ಮ ನಮ್ಮ ಒಂಬತ್ತು ತಿಂಗಳು ಸಭೆಯಲ್ಲಿ ಭೂಮಿ ತರ್ತಾರೆ.
0: ಸ್ವಲ್ಪ ಹೊರಗಡೆ ಬಂದು ಮಾತಾಡಿ, ಸ್ವಲ್ಪ ನಿಮ್ ಧ್ವನಿ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ.
1: ನಮ್ಗ ಅಮ್ಮ ನಿಮಗೆ ನಮಗೆ ಸರ್ ಅವರು ಒಂಬತ್ತು ತಿಂಗಳು ನಿಮಗೆ ಹೆಚ್ಚು ಹೊತ್ತು ಸಾಕಿ ಸಲಹೆ ಭೂಮಿಗೆ ತರ್ತಾರೆ. ಅವ್ರಿಗೆಲ್ಲ ಹೆಚ್ಚು ಸೇವೆ ಮಾಡಿದ್ರು ಕಡಿಮೆ. ಹಲೋ,
0: ಹಾ ಕೇಳಿಸ್ತಾ ಇದೆ, ಹೇಳಿ ಸರ್.
1: ಅದಕ್ಕೆ ನಾವು ರಾಜ್ಕುಮಾರ್ ಅವರು ಅಮ್ಮನ ಬಗ್ಗೆ ಗಿಡ ಗಣಚೇತನ ಮಾಡಿದ್ದಾರೆ, ಒಂದು ಕೆಲವು ಸಿಂಹ ಹಾಗಿನ ನೆನಪು ನಿಮಗೆ ಬರುತ್ತೆ. ನಮಗ ನಾನು ಹೇಳೋದು ಅಂತ ಹೇಳಿ ಎಲ್ಲರಿಗೂ ವಿಶ್ವ ಶುಭಾಶಯ.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.
0: ಹಲೋ ಸರ್. ಹಲೋ ನಮಸ್ತೆ, ಆಕಾಶವಾಣಿ ವಿಜಯಪುರ ಕೇಂದ್ರ
2: ಶ್ರೀಗಳಿಂದ ಬಸವರಾಜ್ ಹುಡ್ಚಾನ್ ಅಂತ ಮಾತಾಡ್ತಾ
0: ಇದ್ದೀನಿ. ಬಸವರಾಜ್ ಹುಡ್ಚಾನ್ ಅವರು?
2: ಹೌದು ಸರ್.
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಬಸವರಾಜ್?
2: ಹೌದು ಸರ್.
0: ಇವತ್ತಿನ ವಿಷಯ ಗೊತ್ತಾಯ್ತು ತಮಗೆ?
2: ಹೌದು ಸರ್. ಮದಕ್ ಬೇಡ ಸರ್,
0: ಮಾತಾಡಿ.
2: ಅಮ್ಮನ ದಿನಾಚರಣೆ ಶುಭಾಶ ಸರ್. ಎಲ್ಲ ತಾಯಿಗಳಿಗೆ ನಮಸ್ಕಾರ ಸರ್. ತಾಯಿ ದೇವರು ಸರ್, ನಿಜವಾದ ಸರ ಮನುಷ್ಯ ದೇವರ ಯಾವ್ದು ಸರ್ ತಂದೆ ತಾಯಿ ಸರ್. ಹತ್ತು ದೇವರನ್ನು ಪೂಜಿಸೋದ್ರಿಂದಲೂ ಹೆತ್ತ ತಾಯನ್ನು ಪೂಜಿಸೋದು ಬೇಕು ಅಂತ ಹೇಳ್ತಾರೆ ಸರ್. ನಮ್ಮನ್ನು ಒಂಬತ್ತು ತಿಂಗಳ ಬೆಳೆದು ಹೊತ್ಕೊಂಡು ಬೆಳೆದು ಬೆಳೆಸಿ ಸರ್ ನಮ್ಮನ್ನು ಒಂದು ಅಂತರದಲ್ಲಿ ಇರ್ತಕ್ಕಂತ ಒಬ್ಬ ತಾಯಿ ಸರ್. ಮೊದಲನೇ
0: ಅವ್ರು
2: ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಸರ್. ಅವರು
0: ಎಲ್ಲ ಮಕ್ಕಳ ಜವಾಬ್ದಾರಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು.
2: ಹೌದು ಸರ್, ತಂದೆ ತಾಯಿಗಳನ್ನ ತಾಯಿ ನೋಡ್ಕೋಬೇಕು ಸರ್. ಯಾಕಂದ್ರೆ ಸರ್ ನಮ್ಗೆ ಎಷ್ಟು ಪಾಲನ ಪೋಷಣೆ ನಮ್ಗಾಗಿ ಸಾಕಷ್ಟು ಸರ್ ಅವರು ತೊಂದರೆ ಅನುಭವಿಸಿ ನಮಗೆ ಶಿಕ್ಷಣ ಕೊಡ್ತಿರ್ತಾರೆ ಸರ್. ಆದ್ರೆ ಅವ್ರು ಋಣ ತೀರಿಸ್ಬೇಕಾದ್ರೆ ಸರ್ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಸರ್ ಅವ್ರಿಗೆ. ಮತ್ತೆ ಬಟ್ಟೆ ಎಲ್ಲರೂ ಸರ್ ಚೆನ್ನಾಗಿ ಸರ್ ಅವ್ರಿಗೆ ಯಾವ್ದೇ ತೊಂದರೆ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ ಸರ್, ದೊಡ್ಡ ಜವಾಬ್ದಾರಿ. ಇವತ್ ಎಷ್ಟೋ ಜನರು ಸರ ಹೆಣ್ಮಕ್ಳು ಹೆಣ್ಮಕ್ಳನ್ನ ನಂಬಲಾರಂತ ಪರಿಸ್ಥಿತಿ ಉದ್ಭವ ಸರ್. ಯಾಕಂದ್ರೆ ವಯಸ್ಸಾಯ್ತು ಸರ್ ಅವ್ರಿಗೆ ನೋಡೋದು ಮನೆಯಿಂದ ಹೊರಗೆ ಹಾಕೋದು ಇಂತ ಒಂದು ಸಮಸ್ಯೆಗಳು ಸರ್ ಎಲ್ಲ ಜಾಸ್ತಿ ಆಗ್ತಿರೋ ಸರ್. ಇವತ್ತು ವಯಸ್ಸಾಗಲ್ಲ ಸರ್ ತಂದೆ ತಾಯಿಗಳ ಸರ್ ಅವ್ರಿಗೆ ನೋಡ್ಕೊಳ್ಳೋದು ಆಗೋಲ್ಲ ಅಂತ ಪರಿಸ್ಥಿತಿ ನಾವು ಬೆಳೆಸ್ತೀವಿ ಸರ್. ಪ್ರವರ್ತನೆ ಮನೆ ಬೆಳೆಸ್ತೀವಿ ಸರ್. ಯಾವ್ದಂತ ತಪ್ಪು ಮಾಡ್ಬಾರ್ದು ಸರ್. ನಮ್ಗೆ ಎಷ್ಟು ನಮ್ಮ ತಾಯಿ ತಂದೆ ಪ್ರೀತಿಯಿಂದ ಬೆಳೆಸಿರ್ತಾರೆ ಸರ್ ಅವರನ್ನು ಗೌರವಿಸಲು ನಮ್ಮ ಆದ್ಯ ಕರ್ತವ್ಯ ಸರ್. ಪ್ರತಿಯೊಬ್ಬರು ಈ ರೀತಿ ಅಡ್ಕೊಂಡು ಅವರ ಒಂದು ಸರ್.
0: ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ, ಕರೆ ಮಾಡಿದ್ರೆ ಧನ್ಯವಾದಗಳು ಬಸವರಾಜ್ ಅವರೇ.
2: ನಮಸ್ಕಾರ ಸರ್.

0: ಅಕ್ಕ, ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
0: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಕೇಳುವರೆ, ತಾವು ಒಂದು ಕರೆ ಮಾಡುವಾಗ ನಿರ್ದಿಷ್ಟವಾದ ಸ್ಥಳದಲ್ಲಿ ನಿಂತ್ಕೊಂಡು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ. ಇವತ್ತು ವಿಶ್ವ ತಾಯಂದಿರ ದಿನವನ್ನು, ಮೇ 10ರಂದು ಎರಡನೇ ಭಾನುವಾರ ಆಚರಣೆ ಮಾಡಲಾಗುತ್ತೆ. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಸುರೇಖ ಅವರು, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಗೊತ್ತಾಯ್ತು ಸುರೇಖ ಅವರೇ? ಹೇಳಿ, ಏನ್ ಹೇಳ್ತೀರಾ ತಾಯಂದಿರ ಬಗ್ಗೆ, ವಿಶ್ವ ತಾಯಂದಿರ ದಿನ ಇವತ್ತು? ಅಂದ್ರೆ ಚಿಕ್ಕವರಿಂದ ದೊಡ್ಡವರವರಿಗೆ ಶಿಕ್ಷಣವನ್ನು ಕೊಡಿಸಿ, ಲಾಲನೆ ಪಾಲನೆ ಪೋಷಣೆಯನ್ನ ಮಾಡಿ ಮಕ್ಕಳು ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕಾದ್ರೆ ತಾಯಿ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರಿ ತಾವು. ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಿ ಸುರೇಖ.

0: ತುಂಬ ಸಂತೋಷ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ
0: ಸ್ನೇಹಿತರೆ. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲಿನಲ್ಲಿ ನೇರ ಪುಣ್ಯ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಂತ ದೂರವಾಣಿ ಸಂಖ್ಯೆಗಳು 270340 ಇನ್ನೊಂದು ಸಂಖ್ಯೆ 270350. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂತ STD ಕೋಡ್ ಸಂಖ್ಯೆ 08352. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ, ಪ್ರಮೋದ್ ಕುಲಕರ್ಣಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ಸ್ವಾಗತ
0: ಸರ್. ಇವತ್ತಿನ ವಿಷಯ ಗೊತ್ತಾಯ್ತು ತಮಗೆ? ಹೇಳಿ. ವಿಶ್ವ ತಾಯಂದ್ರ ಬಗ್ಗೆ ಮಾತಾಡ್ತಾ ಇದ್ವಿ.
2: ತಾಯಿ ಪಾತ್ರ ಬಹಳ ಮಹತ್ವ ಸರ್. ಎಂಟೊಂಬತ್ತು ಹೊತ್ತು ಹೆಚ್ಚು ಸರಿ ಜನ ಕೊಡ್ತಾರೆ ಸರ್. ಆ ಮಗು ಎಂತ ಕುರುಪಿ ಇರ್ಲಿ, ಏನೇ ಇಲ್ಲ, ಅಂಗವಿಕಲ ಸರ್, ಏನೇ ಇಲ್ಲ, ತನ್ನ ಮುದ್ದು ಮಾಡ್ತಾರ ಸರ್. ಹೆತ್ತವರಿ ಹೆಗಣ ಮುದ್ದು ಅಂತ ಹೇಳ್ತಾರ ಸರ್.
0: ಹೌದೌದೌದು.
2: ಸಾರಿ ಸರ್, ಇದರಲ್ಲ ಗಣಪತಿ ಸರ್ ಶಿವಪಾರ್ವತಿ ಒಂದು ಕಥೆ ನೆನಪಿಗೆ ಬರ್ತದೆ ಸರ್ ಈ ಸಂದರ್ಭದಲ್ಲಿ ಸರ್. ಆ ಷಣ್ಮುಖ ಮತ್ತು ಗಣಪತಿಗೆ ಸ್ಪರ್ಧೆ ಏರ್ಪಡಿಸ್ ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಹೇಳಿ ಸರ್. ಅವ್ ಷಣ್ಮುಖ ಎಲ್ಲ ಬೋರೋ ಕದ ತಿಗಡೆ ಬರ್ತಾನೆ ಸರ್, ಗಣಪತಿ ಏನ್ ಮಾಡ್ತಾನೆ ತಾಯಿನ ಸುತ್ತ ಹಾಕಿಬಿಡ್ತಾನೆ ಸರ್.
0: ತಂದೆ ತಾಯಿನ ಸುತ್ತ ಹಾಕಿಬಿಡ್ತಾನೆ.
2: ಹೌದು ಸರ್. ಆ ಕಥೆಗೆ ಏನಂದ್ರೆ ಮೇನ್ ಅಂದ್ರೆ ತಂದೆ ತಾಯಿನೇ ಶ್ರೇಷ್ಠ ಅಂತ ಹೇಳ್ತಾರೆ ಸರ್.
0: ಅಂದ್ರೆ ನಾವು ಪ್ರಪಂಚ
2: ಸರ್, ಕೆಟ್ಟ ತಾಯಿ ಅಂತೂ ಎಂದೂ ಇರೋದಿಲ್ಲ ಸರ್.
0: ಕೆಟ್ಟ ಮಕ್ಕಳು ಇರ್ಬೋದು, ಬಟ್ ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ.
2: ತಾಯಿಗಿಂತ ಬಂದು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಸರ್.
0: ಹೌದೌದು. ಈಗ ಒಬ್ಬಕ್ಕೆ ತಾಯಿ ಹತ್ತು ಮಕ್ಕಳನ್ನ ಸಾಕ್ಬೋದು, ಹತ್ತು ಮಕ್ಕಳು ಒಬ್ಬ ತಾಯಿಯನ್ನು ಸಾಕಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರಂತ ಈಗಿನ
2: ಸರ್
0: ಸಿಚುವೇಶನ್.
2: ಮಗು ಬಂತಂದ್ರೆ ಮೊದಲು ಅಮ್ಮ ಅಂತ ಕರೀತಾರೆ ಸರ್, ತಂದೆ ಅಂತ ಕರೀದಿಲ್ಲ ಸರ್.
0: ಹೌದೌದು.
2: ಯಾಕಂದ್ರೆ ಜನ ಅಧ್ಯಕ್ಷರ ಮೊದಲು ತಾಯಿ ಮುಖ ನೋಡ್ತದೆ ಸರ್ ಅದು. ಅಮ್ಮ ಅಂತ ಮನೆಗೆ ಬರ್ತದೆ ಸರ್ ಅದು.
0: ಹೌದು, ತಾಯಿ ಮೊದಲ ಗುರು ಅಲ್ಲ, ಮೊದಲ ಪಾಠ ಶಾಲೆ ಮನೆಯಿಂದ ಸ್ಟಾರ್ಟ್ ಆಗುತ್ತೆ.
2: ತಾಯಿಗಿಂತ ತಾಯಿ ಪದಕ್ಕೆ ಸರ್ ಸಾವಿರಾರು ಪ್ರತ್ಯಕ್ಷ ತಾಯಿ ದೇವರು ಅಂತ ಹೇಳಿ ಹಿರಿಯರು ಗಾದೆ ಮಾತು ಮಾಡಿದ್ರು ಸರ್ ಅದನ್ನು.
0: ಹೌದು ಹೌದೌದು.
2: ಅದಕ್ಕೆ ತಾಯಿನ ಯಾವತ್ತು ಶ್ರೇಷ್ಠ, ತಾಯಿಗೆ ನಮಸ್ಕಾರ ಮಾಡಿದ್ರೆ ತಾಯಿಗೆ ನಮಸ್ಕಾರ ಮಾಡಿ ದೇವ್ರ ನಮಸ್ಕಾರ ಮಾಡುವಂತ ಇದು ಮಾಡಿದ್ರು ಸರ್ ಅದನ್ನು.
0: ಆಮೇಲೆ
2: ಸಂಸ್ಕಾರ ಬೀಳೋದು ಮೊದಲು ತಾಯಿಯಿಂದ ಬೀಳುತ್ತೆ ಸರ್ ನಮಗೆ.
0: ಮನೆಯ ಪದ್ಧತಿ ಯಾವ ರೀತಿ ಇರಬೇಕು, ಮಕ್ಕಳು ಯಾವ ತರ ಬೆಳಿಬೇಕು ಅನ್ನೋದ್ರ ಬಗ್ಗೆ ತಾಯಿ ಆದವರು ತುಂಬಾ ಜವಾಬ್ದಾರಿ ಆಗಿ
2: ತುಂಬಾ ಜವಾಬ್ದಾರಿ. ತಾಯಿ ಮಕ್ಕಳು ಎಷ್ಟೇ ದ್ವೇಷ ಮಾಡಿದ್ರು ತಾಯಿ ದ್ವೇಷ ಮಾಡುದಿಲ್ಲ ಸರ್.
0: ಹೌದು, ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಪ್ರಮೋದ್ ಅವ್ರಿಗೆ.
2: ಹೌದು ಸರ್.
0: ಕರೆ ಮಾಡಿದಕ್ಕೆ ಧನ್ಯವಾದಗಳು ಪ್ರಮೋದ್.
2: ಧನ್ಯವಾದ. ನಮಸ್ಕಾರ ನಮಸ್ಕಾರ ನಮಸ್ತೆ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ಹಲೋ ಆಕಾಶವಾಣಿ
1: ವಿಚಾರ
0: ಕೇಂದ್ರ.
1: ಹಲೋ
0: ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ?
1: ನಾವು ಸಿಂಧಗಿಯಿಂದ ಶ್ರೀಶೈಲ್ ದಸ್ಮಾ ಅಂತ ಕರೆ ಮಾಡಿದ್ದೀವ್ರಿ.
0: ಶ್ರೀಶೈಲ್
1: ದಸ್ಮಾ
0: ಗಸ್ತಮಾ
1: ದಸ್ಮಾ ಡಿ ಎಸ್ ಎಲ್
0: ಆಯ್ತು. ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಶ್ರೀಶೈಲ್ ಅವರೇ?
1: ಕೇಳ್ತಾ ಇದ್ದೀವಿ ಸರ್.
0: ಇವತ್ತು ವಿಶ್ವ ತಾಯಂದ್ರ ದಿನ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಏನು ಹೇಳ್ತೀರಿ ತಾಯಿ ಬಗ್ಗೆ? ತಾವು
1: ಎಲ್ಲ ತಾಯಿಯವ್ರ ಬಗ್ಗೆ ಈಗಾಗಲೇ ಎಲ್ಲ ಕೆಲವು ಜನ ಮಾತನಾಡುವ ಎಲ್ಲ ಕೇಳಿದ್ನಲ್ರಿ. ಆದ್ರೆ ತಾಯಿ ಮಗುವಿನ ಪಾಲನೆ ಪೋಷಣೆ ಒಂದು ವೇಳೆ ಅರ್ತಿದ್ದರೆ ಮಗನು ತಾಯಿಯ ಪಾಲನೆ ಪೋಷಣೆ ಮಾಡಿಯೇ ತೋರಿಸುತ್ತಾನೆ.

0: ಅಂತ ನನ್ನ ವಿಚಾರ.
1: ತುಂಬಾ ಸಂತೋಷ, ಒಳ್ಳೆ ಮಾತು ಹೇಳಿದ್ರಿ.
0: ಆದ್ರೆ ತಾಯಿ ಬಗ್ಗೆ ಮಮಕಾರ ಮಮತೆ ಶಾಂತಿ ಎಲ್ಲ ಇರ್ತದೆ ಮನುಷ್ಯನಿಗೆ. ತಾಯಿಯಷ್ಟು ಶ್ರೇಷ್ಠ ಯಾವುದು ಅಲ್ಲ ಜೀವನದಲ್ಲಿ.
1: ಹೌದೌದು, ಈಗ ಮಕ್ಕಳು ಚಿಕ್ಕವರಿದ್ದಾಗ ಲಾಲನೆ ಪೋಷಣೆ ಮಾಡಿ ಅವ್ರನ್ನೆಲ್ಲ ಒಳ್ಳೆ ಹಂತಕ್ಕೆ ತಂದಿರ್ತಾರೆ ತಂದೆ ತಾಯಿಗಳು. ಮುಪ್ಪಾವಸ್ಥೆಯಲ್ಲಿ ಅವರು ಅಂದರೆ ವಯಸ್ಸಾದ್ಮೇಲೆ ಅವ್ರನ್ನ ಮಕ್ಕಳ ಥರ ಜೋಪಾನ ಮಾಡಬೇಕು ಅನ್ನೋದೊಂದು ಪ್ರತೀತ. ಎಲ್ಲ ಮಕ್ಕಳ ಜವಾಬ್ದಾರಿ ಅದು. ಕರೆ ಮಾಡಿದ ಧನ್ಯವಾದಗಳು ಶ್ರೀಸಲ್ ಅವರೇ. ಸ್ನೇಹಿತರೆ, ಇವತ್ತು ವಿಶ್ವ ತಾಯಂದಿರ ದಿನ. ಇವತ್ತು ಹಲವಾರು ಮಕ್ಕಳು ತಮ್ಮ ತಾಯಂದಿರಿಗೆ ಉಡುಗೊರೆಯನ್ನು ನೀಡುವಂಥ ಒಂದು ವಿಶೇಷವಾದ ದಿನ. ಅದೇ ರೀತಿಯಾಗಿ ಭೋಜನ ಮತ್ತು ಶುಭಾಶಯಗಳನ್ನು ಕೋರ್ತಾರೆ. ಅದೇ ರೀತಿಯಾಗಿ ತಾಯಿಯನ್ನು ಎಷ್ಟು ಹೊಗಳಿದರೂ ಸಹಿತ ಕಡಿಮೆನೇ, ಯಾಕಂದ್ರೆ ಸಹಾಯ, ಪ್ರೀತಿ, ತ್ಯಾಗ, ಸಹನೆ, ಅಣುಕಂಪ, ತಾಯಂದಿರಲ್ಲಿ ಎಷ್ಟೇ ನೋವು ಇದ್ದರೂ ಸಹಿತ ಮಕ್ಕಳ ಹತ್ರ

ತಾಯಂದರಿಗೆ ಉಡುಗೊರೆಯನ್ನು ನೀಡುವಂಥ ಒಂದು ವಿಶೇಷವಾದ ದಿನ. ಅದೇ ರೀತಿಯಾಗಿ ಭೋಜನ ಮತ್ತು ಶುಭಾಶಯಗಳನ್ನು ಕೋರ್ತಾರೆ. ಅದೇ ರೀತಿಯಾಗಿ ತಾಯಿಯನ್ನು ಎಷ್ಟು ಹೊಗಳಿದರೂ ಸಹಿತ ಕಡಿಮೆ, ಯಾಕಂದ್ರೆ ಸಹಾಯ, ಪ್ರೀತಿ, ತ್ಯಾಗ, ಸಹನೆ, ಅಣುಕಂಪ. ತಾಯಂದಿರಲ್ಲಿ ಎಷ್ಟೇ ನೋವು ಇದ್ದರೂ ಸಹಿತ ಮಕ್ಕಳ ಹತ್ರ ಕೆಲವೊಂದು ವೇಳೆ ಹಂಚಿಕೊಳ್ಳೋದಿಲ್ಲ. ಅದಕ್ಕೆ ತಾಯಿಯನ್ನು ತಾಯಿ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಇನ್ನೊಂದಿಲ್ಲ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲಿನಲ್ಲಿ ನೇರ ಪುಣ್ಯ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 270-340-0 ಇನ್ನೊಂದು ಸಂಖ್ಯೆ 270-350. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಾದ STD ಕೋಡ್ ಸಂಖ್ಯೆ 08352.

0: ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ.
0: ಹಲೋ, ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ?
1: ನೆಹಲ್.
0: ಹೆಸರು?
1: ನೆಹಲ್.
0: ನೆಹಲ್. ನೆಹಲ್ ಅವ್ರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ? ಇವತ್ತು ವಿಶ್ವ ತಾಯಂದಿರ ದಿನ, ಈ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಏನ್ ಹೇಳ್ತೀರಾ ತಾವು ತಾಯಿಯ ಬಗ್ಗೆ? ಬೇಗ ಮಾತಾಡಬೇಕು. ಹಲೋ, ಕೇಳಿಸ್ತಾ ಇದ್ದೀರಾ? ನಾ ಮಾತಾಡೋದು ನಿಮಗೆ.
1: ಹಲೋ,
0: ಹೇಳಿ. ವಿಶ್ವ ತಾಯಂದಿರ ದಿನದ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತಿನ ವಿಷಯ. ಏನ್ ಹೇಳ್ತೀರಾ ತಾಯಿ ಬಗ್ಗೆ ತಾವು? ಸ್ನೇಹಿತರೆ, ಯಾರೇ ಕಡಿಮೆ ಮಾಡುವಾಗ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ನಿಂತ್ಕೊಂಡು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ. ಕರೆ ಮಾಡಬೇಕಂಥ ದೂರವಾಣಿ ಸಂಖ್ಯೆಗಳು 270-340-0, ಇನ್ನೊಂದು ಸಂಖ್ಯೆ 270-355-0. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂತ ಎಸ್ ಟಿಡಿ ಕೋಡ್ ಸಂಖ್ಯೆ 08352. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
2: ನಮಸ್ತೆ.
0: ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ?
2: ನಾನು ಸಂತೋಷ್ ಮಾನೆ.
0: ಸಂತೋಷ್ ಮಾನೆ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ಥ್ಯಾಂಕ್ ಯು ಸರ್.
0: ಇವತ್ತಿನ ವಿಷಯ ಗೊತ್ತಾಯ್ತು ಅನ್ಕೋತೀನಿ ನಾನು.
2: ಇಲ್ಲ ಮೇಡಮ್, ಕಾಲ್ ಮಾಡ್ತಾ ಇದ್ದೆ.
0: ಓಕೆ, ಇವತ್ತು ವಿಶ್ವ ತಾಯಂದಿರ ದಿನ, ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸಂತೋಷ್ ಅವರೇ.
2: ಹೌದು.
0: ಅಂದ್ರೆ ತಾಯಿಯ ಪ್ರೀತಿ, ತ್ಯಾಗ, ಸಹನೆ ಎಲ್ಲದಕ್ಕೂ ಮಿಗಿಲಾದದ್ದು.
2: ದೊಡ್ಡ ಮಿಗಿಲಾದ ಸರ್, ತಾಯಿ ಅಂದ್ರೆ ದೇವ್ರಲ್ಲ.
0: ಹ್ಮ್, ತಾಯಿನೇ ದೇವ್ರ.
2: ನೀರಿಗೂ ಅದಕ್ಕೂ ದೊಡ್ಡ ಇದೆ ಅಲ್ಲ ಮೇಡಮ್ ಅದಕ್ಕೆ.
0: ಹ್ಮ್,
2: ತಾಯಿ ಅಂದ್ರೆ ದೇವ್ರು.
0: ಹ್ಮ್,
2: ಅದಕ್ಕೆ
0: ಮಾತಾಡಿ. ಏನ್ ಹೇಳ್ತೀರ ತಾಯಿ ಬಗ್ಗೆ? ಅಂದ್ರೆ ನಮ್ಮದ ಮನೆಯಿಂದನೇ ಮೊದಲೇ ಗುರು. ಹಲೋ, ಕೇಳಿಸ್ತಾ ಇದೆ ಸಂತೋಷ್ ಅವರೇ? ಕರೆಯಲ್ಲಿ ಕಡಿತಗೊಂಡಿದೆ.
2: ಹಲೋ
0: ಸಂತೋಷ್ ಅವರು, ಕೇಳ್ತಾ ಇದ್ದೀನಿ ನಾ ಮಾತಾಡೋದು ನಿಮಗೆ. ಹಲೋ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.

0: ಹಲೋ ಸರ್, ನಮಸ್ತೆ.
1: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ, ಹೇಳಿ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ರ?
0: ಲಿಂಗಸೂರು ತಾಲೂಕು ನವಲಿಯಿಂದ ವೈ ಬಿ ಚಳ್ಳಮರದ ಸರ್ ಮಾತಾಡ್ತಿರೋದು.
1: ವೈ ಬಿ ಚಳ್ಳಮರದ ಸರ್,
0: ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
0: ಅಮ್ಮನ ಕುರಿತು
1: ಹಾಂ ಮಾತಾಡ್ತಾ ಇದ್ದೀವಿ. ಇವತ್ತಿನ ವಿಷಯ ಕೇಳ್ಕೊಂಡಿರೋದು ಅನ್ಕೋತೀನಿ ನಾವು ವಿಷಯವನ್ನ.
0: ಸಾಗರದ ನೀರನ್ನು ಕೊಡದಿಂದ ಹೊತ್ತು ಹೊತ್ತು ಖಾಲಿ ಮಾಡುತ್ತೇವೆ ಎಷ್ಟು ಅಸಾಧ್ಯವೋ ಅಷ್ಟೇ ಅಮ್ಮನ ಬಗ್ಗೆ
1: ವರ್ಣಿಸಲು ಹೌದೌದು ಸರ್.
0: ವಿಶಾಲವಾದ ಹೃದಯ. ನಾವು ಇವತ್ತು ಮೇಲ್ಮಟ್ಟಕ್ಕೆ ಅದೀವಿ ಅಂದ್ರೆ ತಾಯಿನೇ ಕಾರಣ.
1: ಹೌದೌದು,
0: ಅಂತ ತಾಯಿಯನ್ನ ನಾವು ಉಪ್ಪಿನ ಕಾಲದಲ್ಲಿ ಸರಿಯಾಗಿ ನೋಡದಿದ್ರೆ ಈ ಜನ್ಮಕ್ಕೆ ಅರ್ಥವೇ ಇಲ್ಲ. ಏನ್ ಸರ್, ಹುಟ್ಟಿದಕ್ಕೆ ಸಾರ್ಥಕ ಇಲ್ಲ. ಈಗ ಆಸ್ಪತ್ರೆಗೆ ಹೋಗುವಾಗ ಆಟೋದಲ್ಲಿ ಅತಿ ಸರಿ ಕುಂದ್ರಕ್ ಆಗ್ಲಾರ್ದಾಗ ಅಮ್ಮ ಸ್ವಲ್ಪ ಕಾಲನ್ನ ಮೆಲ್ಲಿಡಮ್ಮ, ಈ ಕಡೆ ಇಡಮ್ಮ ಅಂತ ತಾಳ್ಮೆಸಿಕ ನಮಗಿರಲ್ಲ. ಈ ಕಡೆ ಈ ಕಡೆ ಜೋರಾಗಿ ಮನಸ್ಸು ನೋವು ಬರುವ ಹಾಗೆ ನಾವು ಮಾತಾಡ್ತೀವಿ. ಆಕೆ ಸತ್ತಿದ್ದು ಈ ನೋವಿನಿಂದ ಅಲ್ಲ, ನಮ್ಮ ಕಠೋರವಾದ ಮಾತುಗಳಿಂದ. ನಾನು ಎಷ್ಟು ಬೇಸಿದೆ ನನ್ನ ಮಗ ಯಾವ ರೀತಿ ಮಾತಾಡ್ತಾನಲ್ಲ ಅಂತ ಹೇಳಿ ಅದು ನೊಂದು ನೊಂದು ಸತ್ತು ಹೋಗ್ಬಿಡುತ್ತೆ
1: ಮನಸ್ಸಿನಲ್ಲಿ.
0: ಅದಕ್ಕೆ ಜೀವ ಜಾಸ್ತಿ ಬರ್ಬೇಕಾದ ನಾವು ಪ್ರೀತಿಯ ಮಾತುಗಳನ್ನ
1: ಆಡ್ಬೇಕು.
0: ಆಕೆಗೆ ಸರಿಯಾಗಿ ಏನ್ ಬೇಕಮ್ಮ ನಿನಗೆ, ನಾ ಅದೀನಿ, ನೀ ಹೆದರ್ಬೇಡ ಅಂದ್ರೆ ಅದು ಎಷ್ಟೋ ಜನ್ಮ ಆಕೆ ತಾಯಿ ಎಷ್ಟೋ ಕಾಲ ಬದುಕ್ತಾಳೆ. ನಿನಗೇನ್ ಬೇಕು ಆಕಿ, ನಿನಗೇನಮ್ಮ ನಾನಿದ್ದೀನಿ, ನೀನ್ ಸಂತೈಸದ. ಆಕಿಗೆ ಏನ್ ಬೇಕಾಗಿರ್ತದೆ, ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಅವಳ ಬೇಕಾಗಿಲ್ಲ, ಈ ಚಿನ್ನ ಬೆಳ್ಳಿ ಮುತ್ತುಗಳಂತ ಮೃದುವಾದ ಮಾತುಗಳು ಬೇಕಾಕಿಗೆ.
1: ನೀವು ಮಾತಾಡತಕ್ಕಂತ ಮಾತುಗಳು ಒಳ್ಳೇದಾಗಿದ್ರೆ
0: ಆನಂದ ಆಗ್ತದ. ನನ್ ಮಗ ನನ್ ಎಷ್ಟು ಚೆನ್ನಾಗಿ ನೋಡ್ಕೊಂತಾನ ಅಂತ ಹೇಳಿ ಅದಕ್ಕೆ ಸ್ಫೂರ್ತಿ ಬರ್ತದ. ಎಷ್ಟೋ ಕಾಲ ಅದು ಆನಂದದಿಂದ ಜೀವ ಇಟ್ಕೊಂಡ್ ಕುಂತ್ಕೊಂತ ಸರ್. ಅಂತ ಮಾತೃ ಹೃದಯವನ್ನ ನಾವು ಹಾಳು ಮಾಡಿದೀವಿ ಅಂದ್ರೆ ಈ ಜನ್ಮದ ಏನೈತಿ ಅರ್ಥ?
1: ಹೌದೌದು, ಅದಕ್ಕೆ ಈಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಚಿಕ್ಕ ಮಕ್ಕಳ ಜೊತೆ ಅಥವಾ ಮೊಮ್ಮಕ್ಕಳ ಜೊತೆ ಅಜ್ಜ ಅಜ್ಜಂದಿರು ಕಾಲ ಕಳಿಬೇಕು. ಆಮೇಲೆ ಹೆಚ್ಚಿನ ಸಮಯವನ್ನ ತಾಯಿ ತಂದೆ ಜೊತೆ ಮಕ್ಕಳು ಕಳಿಬೇಕಾಗುತ್ತೆ.
0: ಆಕೆ ಅಷ್ಟು ಎಲ್ಲಾ ಮಕ್ಕಳನ್ನ ನೋಡಿರ್ತಾಳೆ. ಕೊನೆಗಾಲದಾಗ ಬೇರೆ ಆದಾಗ ಏ ನನಗ್ ಬೇಡ ನಿನಗ್ ಬೇಡ ಅಂತ ಅದನ್ನ ಒಂದು ವಸ್ತು ಮಾಡಿದಂಗ ಮಾಡಿರ್ತಾರ. ಮತ್ತೆ ಅದು ಆ ಹೃದಯಕ್ಕೆ ಹೇಗಾಗ್ಬಾರ್ದು ಹೇಳಿ. ಆಕೆ ಸತ್ತ ಮೇಲೆ ಅದು ಆಕೆಗಿಂತ ಆಸೆ ಇತ್ತು ಅಂತ ಹೇಳಿ ಬಜ್ಜಿ ತಿಂತಿದ್ಲು, ಹೋಳಿಗೆ ತಿಂತಿದ್ಲು ಅಂತ ಹೇಳಿ ಆ ಸತ್ತ ಶವದ ಮೇಲೆ ಕುಣಿ ಮೇಲೆ ಇಡಕ್ ಹೋತಾರ. ಇದ್ದಾಗ ಏನು ಕೊಡ್ಲಿಲ್ಲ, ಸರಿಯಾಗಿ ನೋಡ್ಕೊಳ್ಲಿಲ್ಲ. ನಾವು ಬರೀ ಒಂದ್ ದಿವಸ ಮಾತೃ ಹೃದಯ ಅಂತೇಳಿ ದಿನಾಚರಣೆ ಆಚರಣೆ ಮಾಡ್ತೀವಿ. ಪ್ರತಿ ದಿನ ಎಲ್ಲ ಕಡೆಗಿದೆ, ಆದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಈ ತಾಯಿಯ ರೂಪದಲ್ಲಿ ನಮಗೆ ಆ ದೇವರನ್ನ ನಾವು ಕಂಡುಕೊಳ್ಬೇಕಾಗಿದೆ.
1: ಕಣ್ಣಿಗೆ ಕಾಣೋ ದೇವ್ರಂದ್ರೆ ತಂದೆ ತಾಯಿ ಅಂತ ನಾವು.
0: ತಂದೆ ತಾಯಿನೇ ರೀ, ತಂದೆ ತಾಯಿನೇ. ಯಾವ ತಂದೆ ತಾಯಿನೂ ಆ ಬೈಗಳಂತ ತಿಳ್ಕೋಬಾರ್ದು. ನಮ್ಮ ಜೀವನಕ್ಕೆ ಸ್ಫೂರ್ತಿದಾಯಕ ಹಿತ ನುಡಿಗಳಂತ ತಿಳ್ಕೊಂಡಾಗ ನಮ್ಮ ಜೀವನ ಪಾವನ ಆಗ್ತದೆ.
1: ತುಂಬಾ ಸಂತೋಷ ಸರ್, ಒಳ್ಳೆ ಮಾತನ್ನ ಹೇಳಿದ್ರಿ.

0: ಇನ್ನು ಮಾತಾಡೋರು ಸರ್ ಮಾತಾಡಲಿ ಸರ್,
1: ತುಂಬಾ
0: ಒಳ್ಳೆ ಒಂದು ಒಳ್ಳೆ ಒಂದು ವಿಷಯವನ್ನ ಇಟ್ಟಿದ್ದೀರಾ. ತಮಗೆ ಅನಂತ ಅನಂತ ಅಭಿನಂದನೆಗಳು ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
0: ಇವತ್ತು ಏಮರೆಡ್ಡಿ ಮಲ್ಲಮ್ಮ ಜಯಂತಿ ಕೂಡ.
1: ಹೌದು ಹೌದು,
0: ಅಂತ ಒಂದು ಮಹಾಸಾಧ್ವಿ ಏಮರೆಡ್ಡಿ ಮಲ್ಲಮ್ಮ ಜಯಂತಿ ಹಾರ್ದಿಕ ಶುಭಾಶಯ ಸರ್. ತಮಗೆ
1: ತಮಗೂ ಕೂಡ ಶುಭಾಶಯಗಳು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
0: ನಮಸ್ತೆ ಸರ್.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನ್ಯುಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಸ್ನೇಹಿತರೆ, ನೀವು ಕೇಳ್ತಿದ್ದೀರ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹುಲಿ ನೆಲಿ ನೇರ ಪೌಣ್ಯ ಕಾರ್ಯಕ್ರಮ. ಇವತ್ತು ವಿಶ್ವ ಅಮ್ಮಂದಿರ ದಿನ. ತಾಯಿ ಮೇಲಿನ ಜವಾಬ್ದಾರಿ ಒತ್ತಡವನ್ನು ಕಡಿಮೆ ಮಾಡುವುದು ಎಲ್ಲರ ಮಕ್ಕಳ ಜವಾಬ್ದಾರಿಯಾಗಿದೆ. ಎಲ್ಲರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನನಗೆ. ಹೇಳಿ, ತಮ್ಮ ಹೆಸರು?
3: ನಮ್ಮ ಹೆಸರು ಉಮೇಶ್ ಅಂತ. ನಾವಿಲ್ಲಿ ಬಿಜರಿಂದ ಕಾಲ್ ಮಾಡಿದ್ರಿ.
2: ಉಮೇಶ್ ಅವರು ಬಿಜರಿಗಿಂದ ಕರೆ ಮಾಡಿದ್ರೆ, ತಮ್ದು ಮೊದಲ ಕರೆನೇ ಕರೆ ಮಾಡ್ತಾ ಇರ್ತೀರಾ? ಇವತ್ತಿನ ಉಮೇಶ್ ಅವರೇ, ಇವತ್ತಿನ ವಿಷಯ ಗೊತ್ತಾಯ್ತು ಉಮೇಶ್ ಅವರು ನಮಗೆ? ವಿಶ್ವ ತಾಯಂದಿರ ದಿನ ಇವತ್ತು ಮೇ 10, ಅದಕ್ಕೆ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ತಾಯಿ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೇ.

0: ಏನಾವ್ ಸರ್ ಮಣ್ಣಿನ ಋಣ ಮತ್ತು ತಾಯಿ ಋಣ ಇವತ್ತ ನಾವು ತಿರ್ಸಕ್ ಆಗಲ್ಲ ಸರ್. ಯಾಕಂದ್ರೆ ತಾಯಿ ಅಂದ್ರೆ ಈಗ ಎಲ್ಲಕ್ಕಿಂತ ಪವಿತ್ರ ಸರ್. ಯಾರ ಎಷ್ಟೇ ಪ್ರೀತಿ ಯಾರು ಕೊಟ್ರು ಸರ್ ತಾಯಿ ಪ್ರೀತಿ ಅಂತ ಯಾರು ಕೊಡಲ್ಲ ಸರ್.
1: ಹೌದೌದು.
0: ಅದಕ್ಕೆ ಸರ್ ಒಂದು ಗಾದೆ ಮಾತಾಡ್ತಾರೆ ಸರ್, ಹತ್ತು ದೇವರಿಗಿಂತ ಹೆಚ್ಚು ತಾಯಿನ ಪೂಜಿಸೋಣ ಸರ್. ನಾವು ನೂರಾರು ದೇವರ ಪೂಜಿಸಿ ನಮ್ಮ ತಾಯಿನೂ ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ಒಂದು ನಮ್ಗೆ ಇದು ಸರ್. ಯಾಕಂದ್ರೆ ಅಂದ್ರೆ ಎಷ್ಟು ಅದ್ರ ಬಗ್ಗೆ ನಾವು ವರ್ಣನೆ ಮಾಡೋದು ಕಡಿಮೆ ಸರ್ ಅದು.
1: ಹೌದೌದು.
0: ಅದಕ್ಕೆ ನಾವು ತಂದೆ ತಾಯಿ ಇರತಕ್ಕ ಸರ್ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅದು ನಮ್ಮ ಮೊದಲು ಸರ್ ಕರ್ತವ್ಯ.
1: ಚಿಕ್ಕವರಿದ್ದಾಗ ಎಲ್ಲ ಮಕ್ಕಳನ್ನ ಲಾಲನ ಪೋಷಣೆ ಮಾಡಿ ದೊಡ್ಡವರಾಗಿ ಶಿಕ್ಷಣ ಕೊಟ್ಟು ಒಂದ್ ಹಂತಕ್ಕೆ ತಂದಿರ್ತಾರೆ. ಬಟ್ ವಯಸ್ಸಾದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಈ ಪ್ರತಿಯೊಬ್ಬ ಮಕ್ಕಳ ಜವಾಬ್ದಾರಿ ಆಗಿರುತ್ತೆ.
0: ಹಾ ಸರ್ ಹೌದೌದು. ಈಗ ನಾವು ಎಷ್ಟೇ ದೊಡ್ಡವರಾದ ನಮ್ಮ ತಾಯಿ ಅಂದ್ರೆ ನಾವೆಲ್ಲ ಚಿಕ್ಕವ್ರಿ ಸರ್.
1: ಹೌದೌದು.
0: ಯಾಕಂದ್ರೆ ಅವರು ಸರಿ ಅವ್ರು ಎಷ್ಟೇ ಈಗ ಅದಕ್ಕೆ ಸರ್ ಮುತ್ತು ಕೊಟ್ಟವ್ರು ಬಂದಾಗ ತುತ್ತು ಕೊಟ್ಟವ್ರು ಮರಿಬೇಡ ಅಂತ ಅನುಭವ ಗೀತೆಗಳು ಸರ್ ಎಲ್ಲ. ಅವೆಲ್ಲ ನಾವು ಕೇಳ್ತೀವಿ ಸರ್. ತಾಯಿ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ಸರ್. ನಾವು ಪದಗಳ ಸಿಗಲ್ಲ ಸರ್ ವರ್ಣನೆ ಮಾಡಕ್ ಕೆಲವೊಂದು.
1: ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಉಮೇಶ್ ಅವರೇ.
0: ಸರ್ ಹೆಮ್ಮಡಿ ಮಲ್ಲಮ್ಮನ ಇವತ್ತು ಜಯಂತಿ ಸರ್, ಅವರು ಅದಕ್ಕೂ ಕೂಡ ಶುಭಾಶಯಗಳು ಸರ್. ಅದು ಮಹಾತ್ಮಾದಿ ಹೆಮ್ಮಡಿ ಮಲ್ಲಮ್ಮ ಸರ್, ಅವರು ಕೂಡ ತಮ್ಮ ಕೊಡುಗೆಯನ್ನು ಬಹಳ ಕೊಟ್ಟ ಸರ್. ಅವರಿಗೆ ಕೂಡ ಆ ಜಯಂತಿ ಕೂಡ ಶುಭಾಶಯಗಳು.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಉಮೇಶ್ ಅವರೇ.
0: ಓಕೆ ಸರ್.
2: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ, ಹಂಪಣ್ಣ ಮಸೂತಿ ಅಂತ ಸರ್.
0: ಹಂಪಣ್ಣ ಮಸೂತಿ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಹಂಪಣ್ಣ ಅವರೇ? ತುಂಬಾ ಸಂತೋಷ, ಇವತ್ತಿನ ವಿಷಯ ಗೊತ್ತಾಯ್ತು ಅನ್ಕೋತೀನಿ ನಾನು. ವಿಶ್ವ ತಾಯಂದಿರ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಏನ್ ಹೇಳ್ತೀರಿ ತಾವು?
1: ನುಡಿ ಮುತ್ತು ಹೇಳ್ತೀನಿ ನೋಡಿ ಬರೇ. ಕೊಟ್ಟ ಜನ್ಮ ನೀಡಿ ಹೆಸರನ್ನಿಟ್ಟು ಜಗಕ್ಕೆ ತೋರಿ ಮುತ್ತು ಕೊಟ್ಟು ತುತ್ತು ತಿನ್ನಿಸಿ ಬಾಕಿ ಸರಿದ ಜನ್ಮದಾತಿಗೆ ಕೋಟಿ ಕೋಟಿ ನಮನೆಗಳು. ಎಲ್ಲ ಪ್ರೀತಿ ಅಮ್ಮಂದಿರಿಗೂ ವಿಶ್ವ ತಾಯಿಯಂದರ ದಿನದ ಶುಭಾಶಯಗಳು ಸರ್.
0: ಹಲೋ ಹಂಪಣ್ಣವ್ರೆ, ತುಂಬಾ ಒಳ್ಳೆಯದು ಮಾತನ್ನ ಹೇಳಿದ್ರಿ ಕೌಂಡ್ ರೂಪದಲ್ಲಿ. ಯಾಕಂದ್ರೆ ತಾಯಿ ಬಗ್ಗೆ ಮಾತಾಡ್ಬೇಕಾದ್ರೆ ಪದಗಳೇ ಸಾಲಲ್ಲ.
1: ಹೌದ್ರಿ, ಅವ್ರ ಪದನ ಇಲ್ರಿ, ತಾಯಿ ಎಷ್ಟು ಹೇಳಿದ ವರ್ಣ ಮಾಡಿದ್ರು ಅದು ಇದು ಇಲ್ರಿ.
0: ಓಕೆ, ಮತ್ತೇನಾದ್ರೂ ಹೇಳ್ತೀರಾ?
1: ಆಯ್ತು ಸರ್, ಓಕೆ,
0: ಕರೆ ಮಾಡಿದ್ರೆ ಧನ್ಯವಾದಗಳು.
1: ಹಾಂ, ನಮಸ್ಕಾರ.

0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಹಲೋ ಸರ್,
0: ನಮಸ್ತೆ. ಆಕಾಶವಾಣಿ ವಿಜಯಪುರ ಕೇಂದ್ರ.
1: ನಾ ಗುರುಪುತ್ರ ಮಡಪತಿ ಮಾತಾಡೋದು ಸರ್.
0: ಗುರುಪುತ್ರ ಎಲ್ಲಿಂದ ಕರೆ ಮಾಡಿದಿರಾ?
1: ನಾವು ಮಲ್ಕಂದ್ರ ಟೀಮ್ ಸರ್.
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಿ?
1: ಹಾಂ ಕೇಳ್ತಾನೆ ಸರ್, ಕೇಳ್ತಾನೆ.
0: ಇವತ್ತಿನ ವಿಷಯ ಗೊತ್ತಾಯ್ತು.
1: ಹಾಂ, ವಿಶ್ವ ತಾಯಂದಿರ ದಿನಾಚರಣೆ ಸರ್.
0: ಏನು ಹೇಳ್ತೀರ ತಾಯಿ ಬಗ್ಗೆ ತಾವು?
1: ತಾಯಂದಿರಿಗೆ ಏಟು ನಾವು ಕಡಿಮೆ ಐತ್ರಿ ಸರ್.
0: ಹ್ಞೂ,
1: ಮಕ್ಕಳಿನ ಒಂದು ಹೊತ್ತಿಗೆ ಅಪ್ಪನ ಇದು ಮಾಡ್ಬೇಕಾರೆ ಅವ್ನ ನಂಬಿಕಾರ ರೀ. ಯಾಕಂದ್ರೆ ತಾಯಿ ಮಹತ್ವನ ಹಂಗ ಐತಾರ.
0: ಹೌದು ಹೌದು, ತಂದೆಯಲ್ಲಿ ಸ್ವಲ್ಪ ಕೋಪ ಇದ್ರು ಸಹಿತ
1: ಎಲ್ಲಾ ಪಾಲನೆ ಪೋಷಣೆ ಮಾಡ್ರಿ.
0: ಹ್ಮ್,
1: ಎಲ್ಲಾ ಅವ್ರನ್ನ ದೊಡ್ಡವನ್ ಮಾಡ್ತಾರೆ ತಾಯಿ ರೀ.
0: ಹೌದು ಅಲ್ಲ, ತಂದೆಯಲ್ಲಿ ಸ್ವಲ್ಪ ಕೋಪ ಇದ್ರು ಸಹಿತ ತಾಯಿ ಸಹನೀಯ ಪ್ರತಿರೂಪ, ಸಹನ ತಾಳ್ಮೆ ಜಾಸ್ತಿ ಇರುತ್ತೆ ತಾಯಂದಿರಲ್ಲಿ. ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಎಷ್ಟೊಂದು ಕಾಟ ಕೊಟ್ಟಿದ್ದಾರೆ ತಾಯಂದಿರಿಗೆ, ಆದ್ರೂ ಅವಳು ಸಹನೆ, ತಾಳ್ಮೆ, ಪ್ರೀತಿ ಇವರೆಲ್ಲ ಮಕ್ಕಳಲ್ಲಿ ಯಾವತ್ತೂ ಮರಿಲಾರಂತ ಒಂದು ಘಟನೆ. ಕಾರ್ಯಕ್ರಮ ಕೇಳ್ತಾ ಇದ್ರಿ ಗುರುಪುತ್ರ ಅವ್ರೆ?
1: ಕೇಳ್ತೇನೆ ಸರ್. ಸರ್, ನನಗೆ ಇಂದು ಉಚಿತ ರೀತಿಯ ಕಾರ್ಯಕ್ರಮ ಉದಿತ್ ನಾರಾಯಣ

0: ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ನಮಸ್ತೆ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ?
1: ನಮಸ್ಕಾರ ಸದಾಶಿವ.
0: ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದಿರಾ ಸರ್?
1: ನಮ್ಮ ಹೆಸರು ರೋಹನ್ ಅಂತ, ವಿಜಯಪುರದಿಂದ ಕರೆ ಮಾಡಿದ್ರು.
0: ರೋಹನ್?
1: ಹೌದು ಸರ್,
0: ವಿಜಯಪುರದಿಂದ ಕರೆ ಮಾಡಿದಿರಾ? ತುಂಬಾ ಸಂತೋಷ. ಇವತ್ತಿನ ವಿಷಯ ಗೊತ್ತಾಯ್ತು ಅನ್ಕೋತೀನಿ ನಾನು.
1: ವಿಶ್ವ ತಾಯಂದಿರ ದಿನಾಚರಣೆ
0: ಹೇಳಿ ಸರ್, ಏನ್ ಹೇಳ್ತೀರಾ?
1: ಇದಕ್ಕೆ ತಾಯಂದಿರ ದಿನಾಚರಣೆಗೆ ಇತಿಹಾಸ ಇತ್ತು.
0: ಓಹ್,
1: ಈಗ ಅಮೇರಿಕಾದಲ್ಲಿ ಫಸ್ಟ್ 1914 ಇದನ್ನ ಆಚರಿಸಲಾಯ್ತು. ಅವತ್ತಿನ ರಾಷ್ಟ್ರಪತಿಗಳಾದಂತ ವುಡ್ರೋ ವಿಲ್ಸನ್,
0: ಹೌದೌದು,
1: ಅವರು ಈ ಒಂದು ತಾಯಂದಿರ ದಿನಾಚರಣೆಯನ್ನ ಮೇ ತಿಂಗಳ 2ನೇ ಭಾನುವಾರ ಆಚರಿಸಬೇಕು ಅಂತ ಅವ್ರ ಕೈ

0: ಕರೆ ಕೊಡ್ತಾರೆ ಸರ್. ಹಾಗಾಗಿ ಇವತ್ತು ತಾಯಿಂದ ನೆನ್ಸ್ಕೊಡೋದು, ಅವರು ಅವರ ತ್ಯಾಗ ನೆನ್ಸ್ಕೊಡೋದು ಸರಿ ಬರ್ತದೆ. ಯಾಕಂದ್ರೆ ಒಂಬತ್ತು ತಿಂಗಳು ಹೆಸರು ಹುಟ್ಟು
1: ನಿಮ್ ಧ್ವನಿಯಲ್ಲಿ ಸ್ವಲ್ಪ ಕ್ಲಿಯರಿಟಿ ಇಲ್ಲ ರೋಹಣ್ ಅವರೇ, ಸ್ವಲ್ಪ ಹೊರಗಡೆ ಬಂದು ಮಾತಾಡಿ, ಕಟ್ ಕಟ್ ಕೇಳಿಸ್ತಾ ಇದೆ.
0: ಮಕ್ಕಳನ್ನ ಹೊತ್ತು ಹೆತ್ತು ಸಲಹಿ ಸಾಕಿ ಅವ್ರು ಎಲ್ಲ ತ್ಯಾಗ ಮಾಡಿರ್ತಾರೆ. ಅವ್ರಿ ಅವ್ರನ್ನ ಇವತ್ತು ಇವತ್ತು ಗೌರವಿಸ್ಬೇಕು. ಬರೀ ಇವತ್ ಮಾತ್ರ ಅದು ಸೀಮಿತ ಆಗ್ಬಾರ್ದು.
1: ಪ್ರತಿದಿನ ಪ್ರತಿ ಕ್ಷಣ ಅಮ್ಮನ ಗೌರವಿಸಬೇಕು ಅಂತ ಹೇಳ್ತಾರೆ ತಾವು.
0: ಹೌದ್ ಸರ್. ಯಾಕಂದ್ರೆ ಇವು ನಮ್ ನಮ್ಮ ಭಾರತದ ಸಂಸ್ಕೃತಿ, ಮಾತೃ ದೇವೋಭವ ಪಿತೃ ದೇವೋಭವ.
1: ತಾಯಿ ಅಂದ್ರೆ ಅಮ್ಮ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಪ್ರತಿದಿನ ಪ್ರತಿ ಕ್ಷಣ
0: ಪ್ರತಿ ಕ್ಷಣ ನಾವು ಎಷ್ಟು ಎಷ್ಟು ಹೇಳಿದ್ರು ಕಡಿಮೆ ಸರ್. ಅದು ಅದು ಒಂದು ರೀತಿ ಗೊತ್ತಿಲ್ಲದೇನೆ ತಾಯಿ ಬಗ್ಗೆ ಮಾತಾಡಿದ ಕಣ್ಣಲ್ಲಿ
1: ಬರುತ್ತೆ.
0: ಹಂಗಾಗಿ ಆ ಒಂದು ಚೇತನದ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಅದು ಕಡಿಮೆನೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಕ್ಷಣನು ಅವರ ಒಂದು ತ್ಯಾಗ, ಅವರ ಹಾಕಿಕೊಟ್ಟ ಮಾರ್ಗ
1: ಪ್ರತಿ ಕ್ಷಣನು ಸ್ಫೂರ್ತಿದಾಯಕವಾಗಿರುತ್ತೆ.
0: ಮನೆಯ ಮೊದಲ ಪಟ್ಟಾಲಿ ತಾಯಿಯ ಮೊದಲ.
1: ಹೌದೌದು,
0: ಅದು ಅಕ್ಷರಶಃ
1: ಸತ್ಯವಾದ ಮಾತಾದು. ಹೌದು
0: ಹೌದು, ಅದನ್ನ ನಾವೆಲ್ಲರೂ ಕೂಡ ದಿನನಿತ್ಯದಲ್ಲಿ ಅವಳನ್ನ ಗೌರವಿಸಿ ನಾವೆಲ್ಲೇ ಕೆಲಸಕ್ಕೆ ಹೋಗ್ಬೇಕಾದ್ರು. ಈಗ ಒಬ್ಬ ದೇಶದಲ್ಲಿ ನಾವು ಎಷ್ಟೇ ಒಳ್ಳೆ ಉನ್ನತ ಹುದ್ದೆಯಲ್ಲಿ
1: ಯಾರು ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಸೈನಿಕರಾಗ್ಲಿ,
0: ಒಬ್ಬ ದೇಶದ ಪ್ರಧಾನಮಂತ್ರಿನೇ ಆಗಿದ್ದ, ರಾಷ್ಟ್ರಪತಿನೇ ಆಗಿದ್ದ, ಆತ ತಂದೆ ತಾಯಿ
1: ಮಗಾನೇ. ಹೌದೌದು, ಹಂಡ್ರೆಡ್
0: ಹೌದು, 100% ಅದು ಕರೆಕ್ಟ್. ಯಾಕಂದ್ರೆ ಅವನ್ ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಇರ್ಲಿ, ಈಗ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ತಾಯಿ ತೀರ್ಕೊಂಡಾಗ ಎಷ್ಟು ಅವ್ರು ಎಷ್ಟು ಸಿಂಪಲ್ ಆಗಿ ಮಾಡಿದ್ರು. ಯಾಕಂದ್ರೆ ತಾಯಿ ಅನ್ನೋ ಗೌರವ ಸರ್. ಯಾಕಂದ್ರೆ ಅವ್ರು ಯಾವ್ದೇ ಒಂದು ಚುನಾವಣೆ ಪ್ರಚಾರಕ್ಕೆ ಹೋಗ್ಬೇಕಂದ್ರೆ ತಾಯಿ ತಾಯಿ ಆಶೀರ್ವಾದ ತಗೊಂಡು ಅವ್ರು ಹೋಗ್ತಾ ಇದ್ರು. ಅಂದ್ರೆ ಆ ಒಂದು ಚಿತ್ತನೆ ಕಷ್ಟ
1: ಅಗಾಧವಾದ ಶಕ್ತಿ ಇದೆ ತಾಯಿ ಅಂದ್ರೆ, ಅದಕ್ಕೊಂದು
0: ಶಕ್ತಿ
1: ರೀತಿ ವಿಶ್ವಾಸ ಎಲ್ಲದಕ್ಕೂ ಸಹನಾಮೂರ್ತಿ.
0: ಪ್ರತಿದಿನ ಕೂಡ ಅದು ಪ್ರಜ್ವರಿಸ್ತಾ ಇರುತ್ತೆ.
1: ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ರೋಹಣ್ ಅವರೇ, ಕರೆ ಮಾಡಿದ ಧನ್ಯವಾದಗಳು.
0: ಹಾ, ಕರೆ ಮಾಡಿ.

0: ಆತ್ಮಿಕರೇ, ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲಿನಲ್ಲಿ ನೇರ ಪೌಣಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ಮೇ 10 ತಿಂಗಳ 2ನೇ ಭಾನುವಾರ ವಿಶ್ವ ಅಮ್ಮಂದರ ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಮಯ ಕೂಡ ಮುಗ್ತಾ ಬಂತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು 270-340-0, ಇನ್ನೊಂದು ಸಂಖ್ಯೆ 270-350-0. ಹೊರಗಿನಿಂದ ಕರೆ ಮಾಡುವವರು ಬಳಸಬೇಕಂತ STD ಕೋಡ್ ಸಂಖ್ಯೆ 08352.
1: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಸ್ನೇಹಿತರೆ, ಇದುವರೆಗೆ ಉಲಿನಲ್ಲಿ ನೇರ ಪಾಯಿಂಟ್ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಇವತ್ತಿನ ವಿಷಯ ವಿಶ್ವ ಮಂದಿರ ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ವಿಷಯದ ಬಗ್ಗೆ ಹಲವಾರು ನಮ್ಮ ಕೇಳುಗರು ಕರೆ ಮಾಡಿ, ಅಂದರೆ ಬಾಬುರಾವ್ ಕುಲಕರ್ಣಿ, ಸುಧೀಂದ್ರ ಜಕಾತಿ, ಬಸವರಾಜ್ ಉರ್ಚಾಂದ ಕರೆ ಮಾಡಿದರು, ಆಮೇಲೆ ಸುರೇಖ ಅವರು ಕರೆ ಮಾಡಿದರು, ಪ್ರಮೋದ್ ಕುಲಕರ್ಣಿ ಅವರು, ಆಮೇಲೆ ಶ್ರೀಶೈಲ ನೇಹಾಲ್, ಸಂತೋಷ್ ಮಾಣಿ ಅವರು, ಅದೇ ರೀತಿ ವಿ ಚಳಮರದ್ ಉಮೇಶ್ ಅವರು, ಹಂಪಣ್ಣ ಅವರು, ಗುರುಪುತ್ರ, ಹಾಗೆ ರೋಹನ್ ಅವರು, ಹಲವಾರು ಜನರು ಕರೆ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ವಿಶ್ವ ತಾಯಂದ್ರ ಬಗ್ಗೆ ಮಾತಾಡಿದರು. ಕರೆ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕರೆ ಮಾಡ್ತಾಯಿರಿ, ನಮ್ಮ ಜೊತೆಗೆ ಮಾತಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿದವರು ಜಿ ಎನ್ ಕರಾಂಡೆ ಹಾಗೂ ಚಂದ್ರಶೇಖರ್ ಪತ್ತಾರ್. ಇದುವರೆಗೆ ನಾನು ನಿಮ್ಮೊಂದಿಗಿದ್ದೆ ನಿಮ್ಮ ಎರಡೇ ಸ್ನೇಹಿತ ಸದಾಶಿವ್ ಚಲವಾದಿ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಸರಿಯಾಗಿ 6 ಗಂಟೆ. ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, 6:30 ಸೇವಾ ಮಾಹಿತಿ, 6:35 ಕಾಣಿದವರ ಬಗ್ಗೆ ಪ್ರಕಟಣೆಗಳು, 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ದೊಡ್ಡಾಟ ಕೇಳುವಿರಿ, 7:45 ಕನ್ನಡದಲ್ಲಿ ಭಾಷಣ. ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8:00 ಬೆಂಗಳೂರು ಕೇಂದ್ರದ ಸಹಪ್ರಸದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಶ್ರೀ ನರೇಂದ್ರ ಮೋದಿ ಅವರ ಬೆಂಗಳೂರಿನ ಭೇಟಿ, ಈ ಕುರಿತು ವಿಶೇಷ ಬಾನುಲಿ ವರದಿ ಕೇಳುವಿರಿ. ಎಂಟು ಗಂಟೆ 30 ನಿಮಿಷಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, ರಾತ್ರಿ 9:30

ನ್ಯಾಷನಲ್ ಪ್ರೋಗ್ರಾಮ್ಸ್ ಡೈಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 10 ಗಂಟೆಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 083352
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in
3: ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ವಂದನಾ ಕಾರ್ಯಕ್ರಮ, 6:30 ಚಿಂತನ, 6:35 ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ ಕೇಳುವಿರಿ, 6:40 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು, 7:00 ಸೇವಾ ಮಾಹಿತಿ. ನಾಳೆ ಬೆಳಿಗ್ಗೆ 7:15 ಭಾವಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. 7:45 ಹಾಗೂ 8:30 ಬೆಳಗ್ಗೆ 9:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 10 ಗಂಟೆಗೆ 11 ಗಂಟೆಗೆ ಬೆಂಗಳೂರು ಕೇಂದ್ರ ಕಾರ್ಯಕ್ರಮ, 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ, 12 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿ ಪಥ, ಮಧ್ಯಾಹ್ನ 2 ಗಂಟೆ 40 ನಿಮಿಷಕ್ಕೆ ಹಾಗೂ 3 ಗಂಟೆ 15 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.

ನಾಳೆ ಸಂಜೆ 5 ಗಂಟೆಗೆ ಸವಿಗಾನ, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ. ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6 ಗಂಟೆ 5 ನಿಮಿಷ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಯಾರು ಯಾರು ಬಂದಿರೋದು?
3: ನಾನೇ ಬಂದಿನಿ ಸಂಗೀತಾ.
2: ಓ ಸವಿತಾ ಮೇಡಮ್, ಬರ್ರಿ ಬರ್ರಿ, ಕುಂದ್ರಿ.
3: ಬಾಳ ದಿವ್ಸ ಆಯ್ತಲ್ಲ, ಅದೇ ಯಾಕೋ ಮತ್ತೆ ನಿನ್ ನೆನ್ಪಾಯ್ತು, ಬಂದಿನ ನೋಡ್ವಾ.
2: ಹೇ ಬಾಳ ಸಂತೋಷ ಆಯ್ತ್ರಿ ಮೇಡಮ್. ಕುಂದ್ರಿ ಮೇಡಮ್, ಸ್ವಲ್ಪ ನೀರ್ ತಗೊಂಬರ್ತೀನಿ.
3: ಇರ್ಲಿ ಬಾ, ಯಾಕೋ ಮುಖ ಸಣ್ಣ ಮಾಡಿರಿ, ಏನು ದನಿನೂ ಸಣ್ಣಗೇದಲ್ಲವ.
2: ಇವತ್ತೆ ಒಂದು ಮುಂಜಾನೆ ಘಟನೆ ನಡೀತು ಬರ್ರಿ ಮೇಡಮ್, ಕುಂದ್ರಿ ಹೇಳ್ತೀನಿ ನೀವ. ಮುಂಜಾನೆ ಕೆಲ್ಸಕ್ ಹೊಂಟಿದ್ದೆ ಅಲ್ರಿ ಮ್ಯಾಮ್, ನಾನು ಗಾಡಿ ತಗೊಂಡ್ ಹೊಂಟಿದ್ದೆ ರೀ. ನಾನು ಈಗಷ್ಟನ ಸ್ಕೂಟಿ ತಗೊಂಡಿರೋದ್ರಿಂದ ಆ ಕಡೆ ಈ ಕಡೆ ಎಲ್ಲಾ ಮಂದಿನ ಗಮನಿಸ್ಕೊಂತ ಹೊಂಟಿಂತೀನ್ರಿ. ಹಂಗ ಹೋಗೋತ್ನಾಗ ರಸ್ತೆ ತುಂಬಾ ವಾಹನಗಳ್ರಿ. ನಮ್ಮ ಆಫೀಸಿಗೆ ಹೋಗೋ ಜಾಗದಾಗಂತರೂ ಸಾಕಷ್ಟು ಗಾಡಿಗಳು ಬರ್ತಿರ್ತಾವು. ಎಲ್ಲಾರು ತಮ್ಮ ತಮ್ಮ ಗುರಿ ಕಡೆ ನೋಡ್ಕೊಂತ ಹೊಂಟಿದ್ದರ್ರಿ. ಆಗ ನನ್ನ ಮುಂದೆ ಒಬ್ಬ ಯುವಕ ಕಣ್ಣಿಗೆ ಬಿದ್ದನ್ರಿ ಮೇಡಮ್. ಅವನು ಸಿಕ್ಕಾಪಟ್ಟೆ ಸ್ಪೀಡ್ ಒಳಗೆ ಗಾಡಿ ಓಡಿಸಕತ್ತಾನ್ರಿ. ಭಯ ಅನ್ಸಕತ್ತಿತ್ತು ನನಗೆ. ನಾವು ಈಗೀಗ ಕಲ್ತಿರೋದ್ರಿಂದ ಇಷ್ಟು ಸ್ಪೀಡ್ ಹೊಂಟಾರಲ್ಲಪ್ಪ ಟ್ರಾಫಿಕ್ದಾಗ ಅಂತ ಅನ್ಕೊಳಕತ್ತಿದ್ದೆ ರೀ. ಮತ್ತು ಅದೇ ಸಮಯಕ್ಕೆ ಒಂದು ಫೋನ್ ಬಂತ್ರಿ, ಹಂಗೆ ಗಾಡಿ ಓಡಿಸ್ಕೊಂತ ಫೋನು ತೆಗೆದ ಬಿಟ್ಟನ್ರಿ ಹುಡುಗ. ತಗೇನ ಜೀವಕ್ಕಿಂತಲೂ ಆ ಕ್ಷಣ

0: ಪಾಪನು ನೋಡೋದ ಮುಖ್ಯ ಆತೇನ ಈ ಹುಡುಗಗ ಅಂತ ನಾ ಮನಸ್ನಾಗ ಅನ್ಕೊಂತ ಹೊಂಟಿದ್ದಾರೆ ಮೇಡಮ್. ಹೋಗುತ್ತ ಹೋಗುತ್ತಲೆ ಮುಂದ ಒಂದು ಕಾರ್ ಹೊಂಟಿತ್ತು, ಇವ ಸ್ಪೀಡ್ ಒಂದೇ ಕೈಲೆ ಗೇರ್ ಹಿಡ್ಕೊಂಡು ಹೊಂಟಾನ, ಕಾರ್ ಸ್ಟಾಪ್ ಮಾಡ್ಬಿಡ್ತ್ರಿ. ಹೋಗಿ ಗಾಡಿ ಕಾರಿಗೆ ಟಚ್ ಮಾಡಿ ಬಿದ್ದ ಬಿಟ್ಟನ್ರಿಪ್ಪ ತಳಗ. ನಾವು ಎಲ್ಲರಿಗೂ ಭಯ ಆಗ್ಬಿಡ್ತ್ರಿ ಒಂದೇ ಕ್ಷಣ. ನಾ ಅಂತೂ ಈಗಿ ಕಲ್ತೀನಿ ಬೇಡ ಬೇಡ ಅಂತ ಬ್ರೇಕ್ ಹಾಕಿ ನಿಂತೆ ರೀ. ಬಹಳಷ್ಟು ಜನ ಓಡ್ ಬಂದು ಎಬ್ಸಿದ್ರು, ಕೈಗೆ ಕಾಲಿಗೆ ಸ್ವಲ್ಪ ಪೆಟ್ ಆಯ್ತು ಅಷ್ಟೇ ರೀ. ಇನ್ನೊಂದು ಅಮ್ಮ ತಪ್ಪು ಏನ್ ಮಾಡಿದ, ಎಲ್ಲರೂ ಅದೇ ಹೇಳಾಕತ್ತಿದ್ರು, ಹೆಲ್ಮೆಟ್ ಹಾಕೊಂಡ್ ಬರ್ಬೇಕಪ್ಪ, ನೀವು ರೋಡ್ ಮೇಲೆ ಗಾಡಿ ಓಡಿಸ್ತಿರ್ತೀರಿ, ಲಕ್ಷ ಇರಂಗಿಲ್ಲ, ಹೆಲ್ಮೆಟ್ರೆ ಹಾಕೊಂಡಿದ್ರೆ ಒಂದ್ ಸ್ವಲ್ಪ ಇದು ಆಗ್ತಿತ್ತು ಅಂತೇಳಿ ಪಕ್ಕದೊಳಗ ಅದು ಗುಂಡಿಗಳು ಮುಚ್ಚಿರ್ತಾರಲ್ರಿ, ಗುಂಡಿಗೆ ಸ್ವಲ್ಪ ತಲೆಗೆ ಪೆಟ್ ಆಯ್ತ್ರಿ. ಹಂಗಾಗಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡ್ ಬಂದಿದ್ದೆ ಅಂತಂದ್ರೆ ಇನ್ನೊಂದ್ ಚೂರು ಚೆನ್ನಾಗಿರ್ತಿತ್ತು, ನಿನ್ ಜೀವ ತಲೆಗೇನು ಪೆಟ್ ಆಗ್ತಿರ್ಲಿಲ್ಲ ಅಂತ ಅನ್ನಕತ್ತಿದ್ರಿ ಮೇಡಮ್.
1: ಅಷ್ಟೇ ಆಗ್ಯದಲ್ಲ ಬಿಡು, ಮತ್ತೆ ಏನು ನಾ ಅನ್ಕೊಂಡೆ ಎಲ್ಲಿ ಪ್ರಾಣಗಿಣ ಹೋಯ್ತೋ ಏನು, ನೋಡಿವೆಲ್ಲ ಎಷ್ಟು ಹೋಗಿದ್ದು ನಾವು.
0: ನಿಜ ಮೇಡಮ್, ಈಗ ರೋಡ್ನಾಗ ಎಲ್ಲರಿಗೂ ಹಂಗೆ ಆಗೈತ್ರಿ ಮೇಡಮ್. ಹೆಲ್ಮೆಟ್ ನಾವು ಏನ್ ಟ್ರಾಫಿಕ್ ರೂಲ್ಸ್ ಇರ್ತಾವ ಯಾರು ಫಾಲೋ ಮಾಡಕ್ ತಯಾರಿಲ್ಲ. ಹೆಲ್ಮೆಟ್ ಇಲ್ಲದೆ ತಿರುಗಾಡೋದು, ಗಾಡಿ ಓಡಿಸೋತ್ನಾಗ ಫೋನ್ ನೋಡೋದು, ರೆಡ್ ಬಿದ್ರು ಹಂಗೆ ಹೋಗೋದು, ನಿತ್ಯದ ಜೀವನದೊಳಗೆ ಕಂಟಿನ್ಯೂಸ್ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಕ್ಕ ತಯಾರಿಲ್ರಿ ಮೇಡಮ್. ಅಂದ್ರೂ ಅವನ್ ಪುಣ್ಯ ಇತ್ರಿ ಇವತ್ತು ರೋಡ್ ಮ್ಯಾಗ ಬಿದ್ರು ಕೈ ಕಾಲಿಗೆ ಸ್ವಲ್ಪ ಪೆಟ್ ಆಗಿ ಉಳಿತು, ಆದ್ರೆ ಹುಡುಗನ ಕಣ್ಣೊಳಗ ಆ ಭಯ ಕನ್ಸಾಕತ್ತಿತ್ರಿ ಮೇಡಮ್. ನಾ ಫೋನ್ ನೋಡಬಾರ್ದಾಗಿತ್ತು, ಬಿಟ್ಟು ನಾ ಚಂದ ಗಾಡಿ ಓಡಿಸ್ಬೇಕಾಗಿತ್ತು ಅಂತ ಹೇಳಿ.
1: ಅಲ್ಲ ತಿಳ್ಕೊಂಡ್ರೆ ಚಲೋ ಐತಿ, ಅವ್ ಏನ್ ಹುಡುಗರು ತಿಳ್ಕೊತಾರಂದಿ,
0: ತಿಳ್ಕೊಳಂಗಿಲ್ಲ
1: ಅವ್ರು, ಮತ್ ಹಂಗೆ ಮಾಡವ್ರಿ ಅವ್ರು.
0: ಕರೀರಿ ಮೇಡಮ್, ಎಲ್ಲ ಹುಡುಗರಂತರೂ ಮುಖ್ಯವಾಗಿ ಏನು ಯುವಕರದಾರಲ್ಲ ಟೀನೇಜ್ ಹುಡುಗರು, ಒಟ್ಟೆ ಯಾವುದೋ ರೂಲ್ಸ್ ಫಾಲೋ ಮಾಡಂಗೇ ಇಲ್ರಿ ಮೇಡಮ್. ಹೊಸ ಹೊಸ ಗಾಡಿ ತರೋದು, ಅದ್ರ ಮ್ಯಾಗ ಶೋ ಆಫ್ ಮಾಡೋದು, ಶೋಕಿ ಮಾಡೋದು, ಎಷ್ಟು ರೇಸ್ ಒಳಗೆ ಹೋಗಿರ್ತಾರಂದ್ರೆ ನಮಗೆ ಬಾಜು ಹೋಗಕ್ಕೆ ನಾವು ಹೊಡಿತೀವಿ ಸುದ್ದ ಅಂದ್ರೆ ನಮಗೆ ಬಂದು ಎಲ್ಲಿ ಹಾಯಿಸ್ಬಿಟ್ಟಾರಪ್ಪ ಅಂತ ಭಯ ಆಗಿರ್ತೈತೆ.
1: ಅದೇ ನೀನೇ ಹೆದರ್ಕೊಂಡು ಬಿಟ್ಟು ನೋಡು, ಮತ್ತೆ ಹೊಸ ತಗೊಂಡು ಎಲ್ಲ ಸ್ಕೂಟಿ.
0: ಹೌದ್ರಿ ಮೇಡಮ್,
1: ಲೈಸೆನ್ಸ್ ಅದೆಲ್ಲ ಐತಿಲ್ಲ?
0: ಹಾಂ ತೆಗ್ಸೀನ್ರಿ ಮೇಡಮ್, ಲೈಸೆನ್ಸ್ ತೆಗೆಸ್ಕೊಂಡು ಓಡ್ಸಕತ್ತೀನಿ ರೀ ಮೇಡಮ್. ಹಂಗಾಗಿ ಇವತ್ತು ಸ್ವಲ್ಪ ಅದೇ ಮನೆ ತಲೆಯಾಗ ಓಡಾಕತ್ತಿತ್ತಲ್ರಿ, ಸ್ವಲ್ಪ ಇದು ಆಗೈತೆ ಮೇಡಮ್.
1: ನಾ ಅನ್ಕೊಂಡೆ ಏನಾಯ್ತೋ ಏನೋ ಅನ್ಕತ್ತಿದ್ದೆ. ಇರ್ಲಿ ಬಿಡು, ಹೆಲ್ಮೆಟ್ ಹಾಕೊಂಡ್ ಬಿಡುತ್ ಬಾ ನೀನು ಒಂದು.
0: ಹಾ ರೀ ಮೇಡಮ್, ಈಗ ಅದೇ ಹೆಲ್ಮೆಟ್ ಆರ್ಡರ್ ಮಾಡಿ,
1: ಹೆಲ್ಮೆಟ್ ಒಂದು ಮಾಡ್ಕೊಂಡು ಹಾಕೊಂಡೆ ಬಿಡ್ರಿ. ಇಂದ ಮಗಳಿಗೆ ಕುಡಿಸ್ಕೊಂಡು ಜೋರ್ ಹೋಗ್ಕತ್ತಿದ್ದಿ ಮೊನ್ನೆ ನೋಡಿದೆ ನಾನು. ಮತ್ತ
0: ಇಲ್ರಿ ಮೇಡಮ್, ಇನ್ನ ಈಗ ಕಲ್ತಿನಲ್ರಿ ಸುಮ್. ಹೆಣ್ಮಕ್ಳಿಗಂತನ ಬಂದವ್ರಿ ಮೇಡಮ್ ಈಗ ಒಂದಿಷ್ಟು ಗಾಡಿಗಳು, ಅದ್ರಲ್ಲಿ ಒಂದ್ ಬಟನ್ ಫಿಕ್ಸ್ ಮಾಡ್ಬಿಟ್ರ ನಾವ್ ಎಷ್ಟ್ ರೇಸ್ ಮಾಡಿದ್ರು ಅಷ್ಟ ಸ್ಪೀಡ್ ಒಳಗ್ ಹೋಗ್ತೈತ್ರಿ ಮೇಡಮ್. ನಾ ಅದಕ್ಕ ಎಲ್ಲಾ ಹೆಣ್ಮಕ್ಳಿಗೆ ಅದನ್ನ ಸಜೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಅದು ಆತಂದ್ರ ನಮಗೂ ಸ್ವಲ್ಪ ಸೇಫ್ ಇರ್ತೈತಿ, ಸಾವಕಾಶ ಹೋಗ್ಬೋದು, ರಶ್ ಇದ್ದಾಗನು ನಮ್ಮ ಕೈ ಒಳಗ್ ಇರ್ತೈತ್ರಿ. ಮತ್ತೆ ಒಮ್ಮೆ ಪ್ಯಾನಿಕ್ ಆಗಿ ಗೊತ್ತಾಗ್ಲಾರ್ದ ರೇಸ್ ಮಾಡ್ಬಿಡ್ತೀವ್ರಿ ಮೇಡಮ್. ನಾವು ಇದು ಅದು ಗೇರ್ ಇತ್ತಂದ್ರ ತಂತಾನೆ ಅದು ಅಷ್ಟೇ ಸ್ಪೀಡ್ ಲಿಮಿಟ್ ದಾಗೆ ಹೋಗ್ತೈತ್ರಿ ಮೇಡಮ್. ಹಂಗಾಗಿ ಇಂಥದ್ದು ಎಲೆಕ್ಟ್ರಿಕ್ ಸ್ಕೂಟಿಗಳು ತಗೊಂಡು ಬಟನ್ ಇದ್ದು ಆದ್ರೆ ನಡೀತೈತ್ರಿ ಮೇಡಮ್.
1: ಏನೇ ಇದ್ರು ನೋಡು, ಗಾಡಿ ಹೊಡೋರ್ ಹೆಣ್ಮಕ್ಳಿಗೆ ಧೈರ್ಯ ಬೇಕು.
0: ಹೌದ್ರಿ ಮೇಡಮ್,
1: ಮೊದ್ಲು ಧೈರ್ಯ ಬೇಕು ನೋಡು.
0: ಹೌದೌದ್ರಿ ಮೇಡಮ್,
1: ಕಂಟ್ರೋಲ್ ಇದ್ರು ಮತ್ತೆ ನಾವ್ ಹೆದ್ರೆ ಏನಾರ ಒಂದು
0: ತಪ್ಪು ಮಾಡೇ ಬಿಡ್ತೀವ್ರಿ ಮೇಡಮ್. ನಾನು ಅದ್ರ ಸಂಬಂಧ ಭಯ ಪಟ್ಟು ಇಷ್ಟು ದಿನ ಗಾಡಿನೇ ಕಲ್ತಿದ್ದಿಲ್ರಿ ಮೇಡಮ್. ಈಗ ಆಫೀಸಿಗೆ ಹೋಗಾಕ್ ಬೇಕಾಗ್ತದ ಅಂತಂದ್ ಕಲ್ತೀನ್ರಿ. ಇವತ್ತು ಆ ಹುಡುಗಂದೊಂದು ಆಕ್ಸಿಡೆಂಟ್ ನೋಡ್ಬಿಟ್ನಲ್ರಿ, ಭಯ ಆಗ್ಬಿಟ್ಟೈತ್ರಿ ಮೇಡಮ್ ನನಗೆ. ಅದಕ್ಕೆ ಇವತ್ತೇನದು ನೋಡಿದ್ನಲ್ರಿ ಮೇಡಮ್ ಆಕ್ಸಿಡೆಂಟ್, ನನಗೇನು ಅನ್ಸಾಕತ್ತು ಅಂತಂದ್ರೆ, ನಾವೆಲ್ಲರೂ ಯಾರ್ಯಾರು ವಾಹನಗಳನ್ನು ಚಲಿಸ್ತೀವಿ, ಸವಾರರದೀವಿ, ನಾವು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಂಡ್ರೂ ಸಾಕಾಗ್ತೈತಿ. ನಮ್ಮ ವೇಗವನ್ನು ನಿಯಂತ್ರಿಸ್ಕೋಬೇಕು. ಮೊಬೈಲ್ ಮೊದಲು ಗಾಡಿ ಓಡಿಸೋ ಹೊತ್ನಾಗ ಒಟ್ಟ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ನಮ್ಮನ್ನು ನಾವು ಕಡಿವಾಣ ಹಾಕೊಂಡ್ಬಿಡ್ಬೇಕು. ಹೆಲ್ಮೆಟನ್ನು ಸದಾ ಕಡ್ಡಾಯವಾಗಿ ಧರಿಸ್ಕೊಂಡು ಹೋಗಬೇಕು. ಇಂಥವು ಸಣ್ಣ ಸಣ್ಣ ಕೆಲಸಗಳನ್ನು ನಾವು ಜೀವನದೊಳಗೆ ಅಳವಡಿಸ್ಕೊಂಡಿವಿ ಅಂತಂದ್ರೆ ಅದು ನಮ್ಮ ಜೀವ ಉಳಿಸುವಂಥ ದೊಡ್ಡ ನಿರ್ಧಾರಗಳಾಗಿ ಅವು ಹೊರಹೊಮ್ಮತಾವ ಅಂತ ಅನಿಸ್ತ್ರಿ ಮೇಡಮ್ ನಮ್ಮ.
1: ಹೌದಲ್ಲ, ಹೌದು.
0: ಆಮೇಲೆ ನಾವು ದಿನಾನೂ ರಸ್ತೆ ಮೇಲೆ ಏನು ಹೋಗಿರ್ತೀವಲ್ರಿ ಮೇಡಮ್, ನಾವು ಬರೇ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿರಂಗಿಲ್ರಿ. ನಾವು ನಮ್ಮ ಮನೆಯನ್ನ ಅವ್ರ ಕನಸುಗಳು, ಅವ್ರ ನಂಬಿಕೆಗಳು, ಅವ್ರ ಪ್ರೀತಿಯನ್ನು ನಮ್ಮ ಜೊತೆ ತೊಗೊಂಡು ಹೋಗಿರ್ತೀವಿ. ನಮ್ಮ ಮನೆಯಾಗ ನಮ್ಮ ಮನೆಯವರಾಗಿರ್ಬೋದು, ಯಾರೋ ಈ ಗಂಡ್ ಮಕ್ಳು ಹೊಂಟರು ಅಂತಂದ್ರೆ ಅವ್ರ ಹೆಂಡತಿ, ಅವ್ರ ತಂಗಿ, ಅವ್ರ ತಾಯಿ ಎಲ್ಲ ಅವ್ರ ಸಂಬಂಧ ಹೊಳ್ ಮನೆಯಾಗ ಕಾಯ್ಕೊಂತ ಕುಂತಿರ್ತಾರೆ. ಅವ್ರದೆಲ್ಲ ಪ್ರೀತಿ ನಮ್ಮ ಜೊತೆ ಸಾಗ್ತಿರ್ತೈತಿ ಅಂತಂದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವರೆಲ್ಲರ ಪ್ರೀತಿನೂ ನಮ್ಮ ಜೊತೆ ಐತಿ ಅಂತಂದು ಸುರಕ್ಷಿತವಾಗಿ ಮನೆಗೆ ಹೋಗುವಂಗೆ ನಾವು ರಸ್ತೆ ನಿಯಮಗಳನ್ನು ಪಾಲಿಸ್ಕೊಂತ ಹೋಗ್ಬೇಕ್ರಿ ಮೇಡಮ್. ಒಂದು ಚಿಕ್ಕ ಮಗು ತನ್ನ ತಂದೆ ಮುಖ ನೋಡಿದಾಗ ಎಷ್ಟು ಖುಷಿ ಆಕೈತಿ, ಹಂಗೆ ಸುರಕ್ಷಿತವಾಗಿ ಮನೆಗೆ ಬರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಮ್ಯಾಮ್. ಈ ಎಲ್ಲದಕ್ಕೂ ಏನಾಕೈತಪ್ಪ ಅಂತಂದ್ರೆ ನಾವು ಮಾಡೋ ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಅಜಾಗರೂಕತೆ, ಒಂದು ನಿರ್ಲಕ್ಷ್ಯ ಆ ಎಲ್ಲ ಕನಸುಗಳನ್ನು ಒಂದೇ ಕ್ಷಣದೊಳಗೆ ಭಗ್ನ ಮಾಡಿಬಿಡ್ತೈತಿ ಅಂತ ಅನಿಸ್ತ್ರಿ ಮೇಡಮ್ ನನಗೆ. ನಾವು ಹೆಲ್ಮೆಟ್ ಹಾಕೋಲಾರ್ದ ಹೋಗ್ತಿರ್ತೀವ್ರಿ, ನಾವು ಕೇವಲ ನಿಯಮವನ್ನು ಉಲ್ಲಂಘಿಸಕತ್ತಿಲ್ರಿ. ಆ ಸಮಯದೊಳಗೆ ನಮ್ಮ ಜೀವನವನ್ನು, ನಮ್ಮ ಕುಟುಂಬದ ಭರವಸೆಯನ್ನು ಅಪಾಯಕ್ಕೆ ತಳ್ಳಾಕತ್ತೀವ್ರಿ ನಾವು. ಅದೇನು ಬಿಡು ಅಂತೇಳಿ ಹೆಲ್ಮೆಟ್ ನಾ ಹೋಗ್ತೀನಿ ಎಲ್ಲ ಸೈಡ್ಲೆ ಹೋಗ್ತೀನಿ ಅಂತೇಳಿ ನಿರ್ಲಕ್ಷ್ಯ ಮಾಡಿ ಏನು ಹೋಗ್ಬಿಡ್ತೀವಲ್ರಿ ನಾವು, ಅದು ನಾವು ಸೀದಾ ಹೊಂಟಿದ್ರು

0: ಪಕ್ಕದವ್ರು ಬಂದು ನಮ್ಮ ಗಾಡಿಗೆ ಹಾಯ್ಸಿದ್ರು ನಾವು ಬಿದ್ದರೆ ನಮಗೆ ಪೆಟ್ಟು ಆಗ್ಲಾರ್ದಂಗೆ ನಾವು ಹೆಲ್ಮೆಟನ್ನು ಹಾಕ್ಕೊಂಡು ಹೋಗೋದು ಭಾಳ ಚಲೋ ಅಂತ ಇವತ್ತು ಅನಿಸ್ತು ರೀ ಮೇಡಮ್ ನನಗೆ. ಆಮೇಲೆ ಗಾಡಿ ಓಡಿಸುವಾಗ ಅದೇ ಅಷ್ಟು ಇಂಪಾರ್ಟೆಂಟ್ ಫೋನ್ ಬಂದ್ರೂ ನಾವು ಗಾಡಿಯನ್ನು ಸೈಡಿಗೆ ಹಾಕಿ ಮಾತಾಡಬೇಕ ಹೊರತು ಇದೇನು 2 ಸೆಕೆಂಡ್ ನಾ ಮುಗಿತೈತೇಳ ಅಂತ ಅಂದ್ಕೊಂಡು ಗಾಡಿ ಮೇಲೆ ಮಾತಾಡ್ಕೊತ ಹೋಗಬಾರ್ದು ಅಂತ ಅದೊಂದು ಎಲ್ಲರಿಗೂ
1: ಈಗೇನದು
0: ಹೇಳ್ಬೇಕು
1: ಬ್ಲೂಟೂತ್ ಒಂದು
0: ಮೇಡಮ್.
1: ಹಾಕೊಂಡು ಬಿಡ್ತಾರೆ ಕಿವಿಗ.
0: ಅದು ಅಂತೂ ಭಾಳ ಡೇಂಜರ್ ರೀ ಮೇಡಮ್, ಅದು ಏನು ಮಾಡ್ತಾರ್ರಿ? ನಾನು
1: ಏನಾಗ್ತೈತಿ.
0: ಭಾಳ ಮಂದಿಗೆ ನೋಡೇನ್ರಿ ಮೇಡಮ್
1: ಹೌದು ಹೌದು
0: ಬ್ಲೂಟೂತ್ ಕಿವ್ಯಾಗ ಹಾಕೊಂಡು ಹಂಗೆ ಮಾತಾಡ್ಕೊತ
1: ಹಾಂ,
0: ಹೊಕ್ಕಾರ್ರಿ,
1: ಇಲ್ಲಿ ಹೊರನೋರ್ದಿದ್ದು
0: ಏನು
1: ಕೇಳಿಸೋದಿಲ್ಲ,
0: ಕೇಳಿಸೋದಿಲ್ಲ.
1: ಯಾರ್ದು ಏನು ಲಕ್ಷ್ಯ ಇಲ್ಲ ಅವರಿಗೆ.
0: ಕರೆ ಕರೆ ರೀ ಮೇಡಮ್. ಅವ್ರಿಗೆ ಏನು ಪ್ರಜ್ಞಾನನ ಇರಂಗಿಲ್ಲ ರೀ ಮೇಡಮ್, ಹಿಂದೆ ಬಂದು ಹಾರ್ನ್ ಹೊಡೆದವ್ರದ್ದು ಗೊತ್ತಾಗಂಗಿಲ್ಲ. ಹಿಂದಾಗಡೆ ತಾವು ಏನು ಮಾಡಕತ್ತಾರ ಅಲ್ಲಿ ಏನ್ರಿ ಫೋನ್ದಾಗ ಸಪೋಸ್ ಅವರು ಜಗಳ ಶುರು ಮಾಡಿದ್ರಂದ್ರೆ ಏನ್ರಿ, ತಾವು ಪ್ಯಾನಿಕ್ ಆಗಿ ಟೆನ್ಷನ್ ಆಗಿ ತಮ್ಮ ಜೀವನೂ ಹಾಳು ಮಾಡ್ಕೋತಾರೆ.
1: ಹೌದು
0: ಈಗ ನೀವು ಅಂದಂಗೆ ಖರೆ ರೀ, ಬ್ಲೂಟೂತ್ ಹಾಕೊಂಡು ನಾನು ಒಂದೊಂದು ಸಲ ಒಬ್ಬೊಬ್ರೆ ಮಾತಾಡಕತ್ತಾರಲ್ಲಪ್ಪ ಇವರು ಅಂತ ಅನ್ಕೋತಿರ್ತೀನಿ ರೀ ಮೇಡಮ್. ಹಿಂದಾಗಡೆ ಕಿವ್ಯಾಗ ನೋಡೋಣ, ಬ್ಲೂಟೂತ್ ಹಾಕೊಂಡು ಮಾತಾಡ್ತಿರ್ತಾರೆ ರೀ. ಪಾಪ ನಮ್ಮ ಟ್ರಾಫಿಕ್ ಪೊಲೀಸರ ಏನು ಹೇಳ್ಬೇಕ್ರಿ
1: ಎಷ್ಟಂತ
0: ಇಂಥವ್ರಿಗೆ, ಎಷ್ಟು
1: ಹೇಳಿದ್ರಿ,
0: ಮಂದಿಗೆ
1: ನೋಡ್
0: ಅಂತ
1: ನೋಡತನ
0: ಕಂಟ್ರೋಲ್
1: ಕಣ್ತಪ್ಪಿಸ್ತಾರೆ.
0: ಕಣ್ ತಪ್ಪಿಸಿ ಹೋಗ್ಬಿಡ್ರಿ. ಪಾಪ ಅವ್ರು ಈಗಂತೂ ಸಿಟಿ ಒಳಗೆ ಎಲ್ಲ ಕಡೆನೂ ಕೆಲಸ ಮಾಡಕತ್ತಾರ ಇವ್ರು, ಅಂದ್ರೂ ನಮ್ಮಲ್ಲಿ ಇರ್ಬೇಕ್ರಿ ಮ್ಯಾಮ್ ಜವಾಬ್ದಾರಿ. ನಮ್ಮಲ್ಲಿ ಪ್ರಯಾಣಿಕರಲ್ಲೂ ಜವಾಬ್ದಾರಿ ಬಂದಾಗ ನಮ್ಮ ಜೀವನ ನಾವು ಉಳಿಸ್ಕೋಬಹುದ್ರಿ.
1: ಹೌದು ಹೌದು, ಇದೊಂದು ಭಾಳ ಚಲೋ ಹೇಳಿದಿ ನೋಡು ಸಂಗೀತ. ನಾವು ಒಬ್ಬರು ಸುರಕ್ಷಿತ ಇದ್ರೆ ನಮ್ಮ ಕುಟುಂಬ ಸುರಕ್ಷಿತ ಇದ್ದಂಗೆ. ಯಾಕಂದ್ರೆ ರಸ್ತೆ ವಾಹನ ಚಾಲನೆ ಮಾಡುವಾಗ ನಾವು ಯಾವಾಗಲೂ ಒಂದು ಮನಸ್ಸಿನಲ್ಲಿ ಈ ಮಾತು ನೆನ್ಪಿಟ್ಕೋಬೇಕು, ನಾವು ಹಾದು ಹೋಗುತ್ತಿರುವುದು ಕೇವಲ ಇದು ರಸ್ತೆ ಅಲ್ಲ, ಇದು ನಮ್ಮ ಹಿಂದೆ ಕಾಯುತ್ತಿರುವ ಕುಟುಂಬದ ಕನಸುಗಳ ದಾರಿ ಅಂತ ನೋಡಬೇಕು. ಈ ವೇಗ ಹೆಚ್ಚಣೆ ಮಾಡೋದು, ಹೆಲ್ಮೆಟ್ ಹಾಕದೆ ಹೋಗೋದು, ಸೀಟ್ ಬೆಲ್ಟ್ ಹಾಕದೆ ಚಾಲನೆ ಮಾಡೋದು, ಈ ಕೆಲವು ತಪ್ಪುಗಳನ್ನು ನಮ್ಮನ್ನು ಪ್ರೀತಿಸುವವರ ಹೃದಯಕ್ಕೆ ನೋವು ತರುವ ಸಾಧ್ಯತೆಗಳು ಇವೆ ಅನ್ನುವುದನ್ನು ನಾವು ನೆನಪಲ್ಲಿಟ್ಕೋಬೇಕು. ನಮಗಾಗಿ ಹಿಂದೆ ಕಾಯ್ತಾ ಇರೋರನ್ನು ನಾವು ಲಕ್ಷ್ಯದಲ್ಲಿ ಇಟ್ಕೊಂಡು ಸುರಕ್ಷಿತವಾಗಿ ನಿಯಮಗಳನ್ನು ಪಾಲಿಸ್ತಾ ನಿಧಾನವಾಗಿ ಸಾಗಿಸ್ಬೇಕು ಅಂತ ಭಾಳ ಚೆನ್ನಾಗಿ ಹೇಳ್ದಿ ನೋಡು ಸಂಗೀತ. ಬಾ ಮತ್ತೆ ಚಾಗಿ ಕುಡಿಸ್ತೇನೆ, ಹಂಗೆ ಕಳಿಸ್ತೀ.
0: ಏ ಮಾಡ್ಕೊಡ್ತೀನಿ ರೀ ಮೇಡಮ್, ಅದೇ ಅದೇ ಗುಂಗ್ನಾಗ ಕೂತಿದ್ದೆ ರೀ, ನೀವು ಬರೋಣ ಅದೇ ಕತೆ ಹೇಳ್ಕೊತ
1: ಅದೇ
0: ಕೂತೆ.
1: ಇಲ್ಲೇ ಹಾಯ್ದು
0: ನೀವು
1: ಹೊಂಟಿದ್ದ
0: ಬಂದಿದ್ದೆ.
1: ಮತ್ತೆ ಬಂದೆ.
0: ಏ ಭಾಳ ಖುಷಿ ಆಯ್ತು ರೀ ಮೇಡಮ್, ಕುಂದರ್ರಿ ಇಬ್ರು ಚಾ ಕುಡಿಯೋನತ್ತ ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣತ್ ರೀ ಮೇಡಮ್.
1: ಆಯ್ತು,
0: ಇದೊಂದು ಬುಕ್ ಇಟ್ಟಿನ ನೋಡ್ರಿ ಮೇಡಮ್, ಇಲ್ಲಿ ನಮ್ಮ ಮನೆಯವ್ರದ್ದು ಮೊನ್ನೆ ಬಂದಿದ್ರಿ, ಇದು ಭಾರತ ಮಾತೆಯ ಮಕ್ಕಳು ನಾವು ಅಂತ.
1: ಹಾಂ,
0: ನೀವು ಓದ್ಕೊಂತ ಕುಂತೀರಿ ಮೇಡಮ್, ಚಾ ಮಾಡ್ಕೊಂಡು ಬರ್ತೀನಿ.
1: ಆಯ್ತು ಆಯ್ತು ಆಯ್ತು, ಕೊಡುವ ನೋಡ್ತೀನಿ. ಹ್ಞೂ, ಚಲೋ ಬರೀತೀರಿ ಬಿಡ್ರಿ, ಇಬ್ರು ಗಂಡ ಹೆಂಡತಿ. ತಾ
0: ಥ್ಯಾಂಕ್ಸ್ ರೀ
1: ಮತ್ತೆ
0: ಮೇಡಮ್.
1: ಓದ್ತೀನಿ. ಹಾಂ, ನೋಡ್ತೀನಿ.
2: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಭಾಗವಹಿಸಿದವರು ಸಂಗೀತಾ ಮಠ್ಪತಿ
3: ಹಾಗೂ ಸವಿತಾ ದೇಶ್ಮುಖ್,
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ಸಮಯ 6:20 ಆಗುತ್ತಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೈಲಿ ಕೇಂದ್ರದ ಸಹಪ್ರಸಾರದಲ್ಲಿ.
5: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾನ್, ಪ್ರವಾಚಕ ಲಲಿತ್ ಮೋಹನ ತಿವಾರಿ. ಆದೌ ಮುಖ್ಯಾ ವಾರ್ತಾಃ. अद्य प्रधानमंत्री नरेंद्र मोदी तेलंगाना राज्ये प्रायः 94 शतकोटि रूप्यकाणां आधारभूत संरचना औद्योगिक परियोजनानां च उद्घाटनं शिलान्यासं च कृतवान्. उत्तर प्रदेश राज्ये मुख्यमंत्री योगी आदित्यनाथ अद्य स्वमंत्रिमंडलस्य विस्तारं कृतवान्. भाजपा दलस्य 6 नेतारः मंत्रिरूपेण शपथं गृहीतवन्तः. तमिलनाडु राज्ये टीवीके दलस्य संस्थापकः श्री सी जोसेफ विजय अद्य प्रातःकाले मुख्यमंत्री पदस्य शपथं गृहीतवान्. तेन सहैव नवमन्त्रिणः अपि शपथं गृहीतवन्तः. भारतीय जनता पार्टी इति दलस्य वरिष्ठ नेता डॉक्टर हिमंता बिस्वा शर्मा विधायक दलस्य नेता रूपेण निर्वाचितः. अपि च शंघाई नगरे आयोजिते धनुष्क्रीडायाः विश्व चषक स्पर्धायां भारतीय महिला रिकर्व दलेन चीन देशं पराजित्य स्वर्ण पदकं प्राप्तम्. अथ वार्ताः विस्तरेण. अद्य प्रधानमंत्री नरेंद्र मोदी तेलंगाना राज्ये प्रायः 94 शतकोटि रूप्यकाणां आधारभूत संरचना औद्योगिक परियोजनानां च उद्घाटनं शिलान्यासं च कृतवान्. एतासां परियोजनानां उद्देश्यः संपर्क सुदृढीकरणं, कार्यक्षमतायाः उन्नयनं, सुरक्षावर्धनं तथा जनानां कृते उत्तम यात्रानुभवस्य प्रदानेन सह सम्बद्ध

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:30. ಸ್ನೇಹಿತರೆ, ಇಂದು ಸಂಜೆ 6:51 ದೊಡ್ಡಾಟ, ಭೀಮ ವಿಲಾಸ, ವಿರಾಟ ಪರ್ವ, ಸನ್ನಿವೇಶ. ಷಣ್ಮುಖಪ್ಪ, ಸಿದ್ದರಾಮಪ್ಪ ಮತ್ತು ತಂಡದವರಿಂದ ಆಲಿಸುವಿರಿ. ಇಂದು ಸಂಜೆ 7:45 ಕನ್ನಡದಲ್ಲಿ ಭಾಷಣ, ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಸ್ನೇಹಿತರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಭೇಟಿ, ಈ ಕುರಿತು ವಿಶೇಷ ಬಾನುಲು ವರದಿ ಪ್ರಸಾರವಾಗಲಿದೆ ಇಂದು ರಾತ್ರಿ 8 ಗಂಟೆಗೆ.

ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12-3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರ್ಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಆತ್ಮೀಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರಿನ ಭೇಟಿ ಕುರಿತು ವಿಶೇಷ ಬಾನುಲಿ ವರದಿ ಪ್ರಸಾರವಾಗಲಿದೆ.
3: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
2: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
3: ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ತದನಂತರ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
4: ತೋರಿಸು
5: ವಾ, ನನ್ನ ಇಷ್ಟದ ಕಲರ್
4: ಯಾವ

0: ವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
1: ನನ್ಗೆ ಗೊತ್ತಲ್ವಾ,
3: RBI ಹೇಳುತ್ತೆ.
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಅಜ್ಜ, ಇದು ಯಾವ ಗಿಡ?
7: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
6: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
7: ಯಾಕೆ?
6: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
7: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
8: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನ.

0: ಮೃತಪಟ್ಟಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಅಂಗಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು, ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರು ಮಾಹಿನ್ ಪರ ಪ್ರಚಾರ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು. ಈ ವೇಳೆ ಕೆಕೆಆರ್ಡಿಬಿ ಅಧ್ಯಕ್ಷ, ಶಾಸಕ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಅನುಷಾ ಶ್ರೀನಿವಾಸ್ ಅವರ ಸಾಧನೆ ಹುಟ್ಟೂರಿಗೆ, ಪೋಷಕರಿಗೆ ಹಾಗೂ ನಮ್ಮ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಪರಿಶ್ರಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು, ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 16560 ಸಂಖ್ಯೆಯ ರೈಲು ಇದೇ 16ರಿಂದ ಪ್ರತಿ ಶನಿವಾರ ಮತ್ತು ಸೋಮವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ನಿರ್ಗಮಿಸಲಿದೆ. ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16ರಿಂದ ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17ರಿಂದ ಕಲಬುರಗಿಯಿಂದ ಹೊರಡಲಿದೆ. ಈ ವಿಶೇಷ ರೈಲುಗಳು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ಗುಂಟಕಲ್ಲು, ರಾಯಚೂರು ಮತ್ತಿತರ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಶಿವಮೊಗ್ಗ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದ

0: ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10ಕ್ಕೂ ಹೆಚ್ಚು ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಶವವನ್ನು ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಡಿ 4,973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು, ಈ ಪೈಕಿ 4,762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕೊಣನೂರಿನಲ್ಲಿ 3, ಸುಳ್ಯ, ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ದಿನ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋಬೇಕು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
4: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
1: ಕೂಲ್ ಆಗಿರಿ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
6: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ ವಿಜಯಪುರ.

ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು.

0: ನಿಮ್ಮ ಜೊತೆ.
1: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
6: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
5: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
7: ಮೂರು ಕಾಲೇಜ್ನಲ್ಲಿ
8: ಚಿಂತಿಸ್ಬೇಡಿ,
7: ಫೀಸ್ ನೋಡು.
9: ಏನ್ ಸಮಾಚಾರ,
10: ಏನಾಯ್ತು?
8: ಫೀಸ್ ನ ಟೆನ್ಷನ್,
9: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
11: RBI ಹೇಳುತ್ತೆ,
12: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
13: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
14: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಕೇಳಿ ದೊಡ್ಡಾಟ, ಭೀಮ ವಿಲಾಸ, ವಿರಾಟ ಪರ್ವ ಸನ್ನಿವೇಶ, ಷಣ್ಮುಖಪ್ಪ, ಸಿದ್ದರಾಮಪ್ಪ, ಸೋಮನಾಯಕ್ ಮತ್ತು ತಂಡದವರಿಂದ. ಕೇಳಿ ದೊಡ್ಡಾಟ, ಭೀಮ ವಿಲಾಸ, ವಿರಾಟ ಪರ್ವ ಸನ್ನಿವೇಶ.
15: ಅಯ್ಯೋ ಮಚ್ಚ ಭೂಪಾಲನೆ, ನಿನ್ನಡಿ ಪಿಡಿದು ಬದುಕಿ ಕೊಂಬುವ ಈ ಕಡುಬಡವಿಯ ಶೇಳಂದಿರಿಯ ಕಡಿಗಾಣದ ದುಃಖದ ಕಡಲನ್ನು ನೋಡು, ಮೋದಂತ ಕರ್ಣ ಮಾಡು.
16: ಮಮ ಸಂಜೀವನ ದೃಶ್ಯ ಚಿರಂಜೀವ ನೈನೇಂದ್ರಿ ಕೈರವ ಚಂದ್ರ ಸೈಳೇಂದ್ರಿ, ನಿನಗೆ ಬಂದ ಸಂಕಟವೇನು ತಾಯಿ? ಯಾವುದು ಒಂದು ಕಾರ್ಯದಲ್ಲಿ ಬೇಸರಗೊಂಡರೆ ರಾಣಿ ವಾಸದೋಳು ದಾಸಿಯರು ನಿನ್ನನ್ನು ಬೈದರೆ ಹೇಗೆ? ಮಗುವೆ, ಸುಧಷ್ಣಿವ ಅನ್ನ ವಸ್ತ್ರಗಳು ಚೆನ್ನಾಗಿ ಕೊಡದೆ ತನ್ನ ಅಧಿಕಾರದಳು ತಾನೇ ಸಿಟ್ಟು ಮಾಡಿದಳೆ ಹೇಗೆ? ಮಗುವೆ, ಏನಿರುವುದು ಹೇಳು, ನೀನೇನು ನನಗೆ ಅನ್ನಳಲ್ಲ, ಕೇವಲ ಕಾಶಿ ಭಾಗೀರಥಿ ಜಾನ ವೀರಳೆಂದು ತಿಳಿದಿದ್ದೇನೆ, ಹೇಗಿದ್ದರೂ ಹೇಳು, ಧೈರ್ಯವ ತಾಳು.
15: ತಾತ, ನಿನ್ನ ಬೀಗನಾದ ನೀಚ ಕೀಚಕನು ದುರಾಲೋಚನೆಯ ಕ್ರೂರತರ ಕಾಮಸ್ತ್ರಕ ಒಳಗಾಗಿ ನಾರಿಮಳಿಯೇ ಸುರಿತಕ್ಕೆ ಬರಬೇಕೆಂದು ಪರಿಪರಿಯಿಂದ ಕಾಡಿದನು. ಇಷ್ಟು ತರದಿ ತಾಪಸಿ ನಾರಿಮಳಿಯೇ ಸುರಿತಕ್ಕೆ ಬರಬೇಕೆಂದು ಪರಿಪರಿಯಿಂದ ಕಾಡಿದನು. ಆದರೂ ಸೇರಿಸಿಕೊಂಡು ಸುಮ್ಮನೆ ಇರುವಷ್ಟರಲ್ಲಿ ಸುಧಿಷ್ಣ ಮಹಾರಾಣಿಯವರು ತಮ್ಮ ತಮ್ಮನ ಮೇಗಿನ ಮೋಹದಿಂದ ನಾನು ಒಲ್ಲೆಂದರೂ

0: ರಾಕ್ಷಸನ ಬಳಿಗೆ ಕಳಿಸಿದರು. ಆ ರಾಕ್ಷಸನು ದಿಗ್ಗನೆ ಎದ್ದು ಬಂದು ಎನ್ನ ಕೈ ಹಿಡಿದೆ ಜಗ್ಗಿದನು. ಮರ್ಯಾದೆ ಕಳೆದ ದರಡಿಪತಿ ಮುಂದೇನು ಗತಿ?
1: ಕೇಳು, ಈ ವೃಕ್ಷಯು ಬಹುಜನರಿಗೆ ಆಶ್ರಯವಾಗಿರುವುದು, ಇದು ನಿನ್ನ ಕೆಲಸಕ್ಕೆ ಬರುವುದಿಲ್ಲ. ಊರ ಹೊರಗೆ ಒಂದು ಒಣಗದ ಮರ ಬರುವುದು, ಅದನ್ನು ಮುರಿ ಹೋಗು, ಇಲ್ಲಿಂದ ಸಾಗು.
2: ಅಯ್ಯೋ ಶಿವಶಿವ, ಸುಪ್ರಾಯದೋಳು ಅಪಾಯಕರಕ್ಕೆ ಉಪಾಯವಿಲ್ಲದ ಹಾಗಾಯಿತು, ಮಾಡತಕ್ಕದ್ದೇನು? ಆ ಬಲಾಢ್ಯ ಕೀಚಕನಿಗೆ ಬುದ್ಧಿ ಹೇಳುವ ತ್ರಾಣವು ಎನ್ನಲ್ಲಿ ಇಲ್ಲ. ತಾಯಿ, ಆ ದೈತ್ಯಾಧಿಪತಿಯಿಂದಲೇ ಎನ್ನ ರಾಜ್ಯ ಕಾರ್ಭಾರವು. ಆ ಧನುಜನು ಕೇಳಿದರೆ ಎನ್ನ ಗತಿಯೇನಾಗುವುದು ತಿಳಿಯದು. ಕಾರಣ ಹೇಗಾದರೂ ಮಾಡಿ ಇರುತ್ತಿದ್ದರೆ ಇರು, ಇಲ್ಲದಿದ್ದರೆ ಮತ್ತೆಲ್ಲಾದರೂ ಹೋಗಿ ಬಾಳು, ಕ್ಷೇಮವತ್ತಾಳು. ಬುದ್ಧಿ ಕಂಕಭಟ್ರೆ, ಈ ಸಣ್ಣ ತಾಯಿಗಳನ್ನು ನೀವೇ ಏನಾದರೂ ಹೇಳಿ ಒಡಂಬಡಿಸಿರಿ, ನಾನು ಹೋಗಿ ಬರುತ್ತೇನೆ.

0: ఏ పంకజ రావ కంస్తు బాలాంకృత సద్ధర్మపతి ముందేలు గతి.
1: అయ్యో హరి హరి మాడలేను. పంచ ప్రాణన సతి ఆవదు హంచిక ద్వారన సంచద వేగతి. ఇన్నెరడు తింగళాదరె అజ్ఞాత వాస ముగియితు. ಅಲ್ಲಿಯವರೆಗೂ ಹೇಗಾದರೂ ಮಾಡಿ ಸುಮ್ಮನೆ ಇರಬೇಕು. ಚಂದ್ರನು ಹೆಚ್ಚಿದರೆ ಸಮುದ್ರವು ಹೆಚ್ಚುವುದೇ ಕುಂದೇ ಕುಂದುವುದಯ್ಯ. ಚಂದ್ರಂಗೆ ರಾಹುಗ್ರಸ್ತವಾದಲ್ಲಿ ಅಂಬುದಿಯು ಬಬ್ಬಿಟ್ಟಿದೆ ಹೇಗೆ? ಸಮುದ್ರವು ಅಗಸ್ತ್ಯ ಮುನಿಯು ಅಪೋಷಣೆಗೈದಲ್ಲಿ ಚಂದ್ರಮನು ಅಡ್ಡ ಬಂದನೆ ಹೇಗೆ? ಕೆಟ್ಟವರಿಗೆ ಕೇಳಿಲ್ಲ ಜಗದ ಭಂಡ ನೀನೇ ಕೂಡಲ ಸಂಗಮನೆಂದು ಅನಾದಿ ಭವಿಷ್ಯೋತ್ತಮನ ನಂದೇಶನ ವಾಕ್ಯ ಇರುವುದು. ಕಮಲಮುಖಿ
0: ಪ್ರಾಣಬಲ್ಲವ,
1: ಕಮಲಮುಖಿ ನಿನಗೆ ಅಪ್ಪತ್ತಡಿಸಿದಲ್ಲಿ ನಾ ಮಾಡುವುದೇನು, ನನಗೆ ಬಂದಲ್ಲಿ ನೀ ಮಾಡುವುದೇನು? ನಿತ್ಯವಾದ ಜಗದಲ್ಲಿ ಧರ್ಮವೇ ಜಯ ಕರ್ಮವೇ ಲಯ.
0: ಅಯ್ಯೋ ಶಿವ ಶಿವ, ಅಯ್ಯೋ ಮೂರು ಲೋಕದ ಗಂಡ ಕಲಿಪಾರ್ಥ ಇದೇನು ಅನರ್ಥ.
2: ಸುಂದರಿ, ರಂಭೆಯ ಶಾಪದಿಂದ ಹೆಣ್ಣಾಗಿ ಬಳಲುತ್ತಿರುವೆನು. ಈ ಸಮಯದಲ್ಲಿ ನೀನು ನನಗೆ ಮಾಡುವುದೇನು, ನಾನು ನಿನಗೆ ಮಾಡುವುದೇನು?

ಹೇ ರಮಣ, ಇನ್ನೇನು ಹೇಳಲಿ, ಈ ದರಿಯಲ್ಲಿ ಹೆಣ್ಣಾಗಿ ಜನಿಸಿದ್ದು ಹೀನ ತರವಲ್ಲ. ಆ ಪಾಪಿ ಕೀಚಕನು ಇಷ್ಟು ತರದಿ ತಾಪಸಿ ನಾರಿಮಳೆಯೇ ಸುರಿತಕ್ಕೆ ಬರಬೇಕೆಂದು ಪರಿಪರಿಯಿಂದ ಕಾಡಿದನು. ಆದರೂ ಸೇರಿಸಿಕೊಂಡು ಸುಮ್ಮನೆ ಇರುವಷ್ಟರಲ್ಲಿ ಮಾತೋ ಸ್ತ್ರೀ ಸಿದಿಷ್ಣ ಮಹಾರಾಣಿಯವರು ತಮ್ಮ ತಮ್ಮನ ಮೇಗಿನ ಮೋಹದಿಂದ ನಾನು ಅಲ್ಲೆಂದರೂ ಆ ರಾಕ್ಷಸನ ಬಳಿಗೆ ಕಳಿಸಿದರು. ಆ ರಾಕ್ಷಸನು ದಿಗ್ಗನೆ ಎದ್ದು ಬಂದು ಎನ್ನು ಕೈ ಹಿಡಿದು ಜಗ್ಗಿದನು. ಮರ್ಯಾದಿ ಕಳೆದ ಧರಣಿಪತಿ ಮುಂದೇನು

0: ಅಲ್ಲಲ್ಲಲ್ಲಲ್ಲ ಎಂತ ಕರುಣತರ ಕಠೋರ ವಾಕ್ಯಗಳು ಇದೆಯೇ, ಎನ್ನ ಕರ್ಣಕ್ಕೆ ತದ್ದು ಹಾಕಿದಿ. ಆವ ಗುಡ್ಡವನ್ನು ಒಡೆಯಲಿ, ಆವ ಬ್ರಹ್ಮಾಂಡ ಬುಡ ಮೇಲು ಮಾಡಲಿ, ಸದ್ಯಕ್ಕೆ ಭೂಮಿಯನ್ನು ಒದ್ದು ಇಭಾಗ ಮಾಡಲ, ಅಥವಾ ಎನ್ನ ಗಡಿತರವಾದ ಚೊಡಲನ್ನು ಚರ್ರನ ಶೇಳಿ ಕರಳು ಚೊಂಡಗಳು ಹೊರಚಲ್ಲಲ. ವಾಹ್ ವಾ ಹೊಟ್ಟಿ ಕೀಚಕ, ನಿನ್ನ ರಟ್ಟಿಯ ಮುರಿದು ಹೊಟ್ಟಿಯ ಮುರಿದು ಹುಡ್ಗಡಿತ ರಕ್ತ ಆಕಾಶ ಬುಟ್ಟಿಗೆ ಆವಾಗ ಚಲ್ಲಲಿ. ಒಳ್ಳೆಯದು ಕೋಬಲತರ ಸೋಮ ಸಾದೃಶ ಮುಖ ಗಾಮಿನಿ, ಆ ಭಯಂಕರನ ಕೈಯಲ್ಲಿ ಸಿಕ್ಕು ನೀನಂತೂ ಉಳಿದು ಬಂದಿ.
1: ಓಡುತ್ತ ಓಡುತ್ತ ಬಂದ ಗಣಪತಿ ಮುಂದೇನು ಗತಿ?
0: ಈ ಘೋರತರವಾದ ದುಃಖವು ಧರ್ಮದನಲ್ಲಿ ಹೇಳಿದೆಯೋ ಇಲ್ಲವೋ?
1: ಹೇಳಿದನು.
0: ಏನಂದನು?
1: ಧರ್ಮರಾಜನು ಎನ್ನ ದುಃಖವು ನೋಡಿ ಸುಮ್ಮನೆ ಕುಳಿತನು. ಅರ್ಜುನ ನಕುಲ ಸಹದೇವರು ನಾಲ್ವರು ಕಣ್ಣೆತ್ತಿ ನೋಡಲಿಲ್ಲ. ಕಡಿಯಲ್ಲಿ ಎನ್ನ ಪಂಚ ಪ್ರಾಣದ ನೆಲೆಯು ನೀನೇ ಎಂದು ಬಂದಿ ಸುಂದರ ಮೊಹಬ್ದಿ ಚಂದಿರ.
0: ಶಪ್ಪಾಶಿ ಕಬ್ಬ ಗ್ರೀವಳೆ, ರಾಜಾಗ್ರಗಣ್ಯನ ಅಗ್ರಜನ ಮಹಗ್ರತರ ಸಮಗ್ರದ ಅಪ್ಪಣೆಯಂತೆ ನಡೆಯುತ್ತಿರಲು ದುರಾಗ್ರದೆಯ ದೈತ್ಯಾಗ್ರಹಿಣಿಯನ್ನು ಹೇಗೆ ನಿಗ್ರಹಿಸಲಿ? ಅಣ್ಣನ ಅಪ್ಪಣೆ ಎಂಬ ಘೋರ ಸಮುದ್ರದಲ್ಲಿ ಮುಳುಗಿ ಅಡಗಿಕೊಂಡಿರುವೆನು. ಚಿಕ್ಕವಳೆ, ಎನ್ನಿಂದ ಆಗತಕ್ಕ ಕಾರ್ಯ ದಾವುದು? ಪಂಚ ಪಾಂಡವರಿಗೂ ಸತಿಯಳಲ್ಲದೆ ಎನಗೊಬ್ಬನಿಗೆ ಸತಿಯಳೇ? ಸುಂದರಿ, ಹಿಂದಕ್ಕೆ ಮಂದ ಮದಿಯಾದ ದುಶ್ಯಾಸನನ್ನು ನಿನ್ನ ಸೀರೆ ಸೆಳೆಯುವಾಗ ಆಗಿಂದಾಗ ಕೊಲ್ಲಬೇಕೆಂದರು ಧರ್ಮಜನು, ಸಮಯವಲ್ಲವೆಂದು ಗರ್ಜಿಸಿದನು. ಈಗಲೂ ನಿನ್ನಿನ ದಿವಸ ನೀನು ಮಾಡುವ ರೋದನವನ್ನು ನೋಡಲು, ರಾಜ್ಯಾಲಯದ ಮುಂದಿನ ಮರವನ್ನು ನೋಡಲು ಧರ್ಮಜನು ಕೈಸನ್ನೆಯಿಂದ ಬೇಡೆಂದು ಹೇಳಿದನು. ನನ್ನಲ್ಲಿ ಅಪರಾಧವೇನು? ಇಲ್ಲದಿದ್ದರೆ ಅಣ್ಣನ ಅಪ್ಪಣೆ ಮೀರಿ ಕೆಲಸ ಮಾಡಿದರೆ ಹೆಣ್ಣಿನ ನಿಮಿತ್ತಗಾಗಿ ಅಣ್ಣನ ಅಪ್ಪಣೆ ಮೀರಿದ ನಮ್ಮ ಅಪಕೀರ್ತಿ ಬರುವುದು. ಅವರಿಗಿಲ್ಲದ ಶೌರ್ಯ ನನಗೇ ತಿಕ್ಕೆ ಬೇಕು. ಬೇಕಾದತ್ತ ಹೋಗು.
1: ಅಯ್ಯೋ ಶಿವ,
0: ಹೇ ಹುಚ್ಚ ಸ್ತ್ರೀಯಳೇ, ಅಚ್ಚರವಿಲ್ಲದೆ ಎನ್ನನ್ನು ಗೋಳಾಡಿಸಬೇಡ. ಸ್ತ್ರೀಯಳೇ, ಎದಗೆ ತಿಕ್ಕೆ ಇಷ್ಟು ನಿಷ್ಠೂರವು? ಅರ್ಜುನ ನಕುಲ ಸಹದೇವ ಧರ್ಮರಾಜ ನಾನು ನನಗೆ ತಿಕ್ಕೆ ಕಾಡುತ್ತಿ.

0: ಹೇ ಭಯಂಕರ ಭೀಮ, ಒಂದು ಹೆಂಗಸಿಗೆ ಒಬ್ಬ ಗಂಡನಿರಬೇಕು. ಒಬ್ಬ ಗಂಡನಿದ್ದರೆ ಇಷ್ಟತ್ತಿಗೆ ವೈರಿಯನ್ನು ಕಡಿದು ಕಡಿದು ತುಂಡ ಮಾಡುತ್ತಿದ್ದನು. ನೀವು ಹುದುವಿನ ಗಂಡರಾಗಿ ಹೆಂಡತಿಯನ್ನು ಪರವಶ ಮಾಡಿದಿರಿ, ಹೊಟ್ಟಿಯ ಕೂಳಿಗಾಗಿ ನೀವೊಬ್ಬರು ಮನುಷ್ಯರಿದಿರಿ. ಗಂಡರಲ್ಲ ನೀವು ಜಗದ ಬಂಡರ ಸರಿ, ಈ ಮಂಡಲದೋಳು ನಿಮ್ಮಂತ ಶಂಡರೆ ನಾನೆಲ್ಲಿ ನೀವು ಕಾಣಲಿಲ್ಲ.
1: ಭದ್ರಸ್ಥಿರ ರೌದ್ರತರ ವಾಕ್ಯಗಳು ಉತ್ರೇಕದಿಂದ ಆಡಿದ್ರು. ಆ ಕ್ಷುದ್ರ ದೈತ್ಯನನ್ನು ಛಿದ್ರಿಸದೆ ಬಿಟ್ರೆ ರೌದ್ರಾವತಾರ ಭಯಂಕರ ಭೀಮನೆಂಬ ನಾಮಘಾತಕ್ಕೆ ಬಾಳುವ ಸೊಡಸೊಡು. ಬೋಹದ ಮಡದಿ ಹೆದರಬೇಡ, ಅಣ್ಣನ ಅಪ್ಪಣೆಯಂ ದಾಟಿದೆ. ಆದದ್ದಾಗಲಿ ಬಂದದ್ದು ಬರಲಿ, ಮತ್ತು 12 ವರ್ಷ ವನವಾಸವಾಗಲಿ. ಆ ಕುಲ್ಲ ರಕ್ಕಸನಂ ಕೊಲ್ಲಿ ಹುಲ್ಲಿನಂತೆ ಹಾರಿಸಿ ಬಿಡುವೆ. ಆ ಕುಲ್ಲ ದೈತ್ಯನಿಗೆ ಗರಣಿ ಮನೆಯತ್ತಬಾರಂದು ಹೇಳು. ಸಲ್ಲಲಿತ ನಿನ್ನ ವೇಷಯಂ ಧರಿಸಿ ನಾನು ಅಲ್ಲಿಗೆ ಹೋಗುವೆ. ಅಲ್ಲಿಂದ ಪದ್ಮನಾಭನ ದಯವಿದ್ದಂತಾಗಲಿ, ಮತ್ತೇನು ಸೂಚನೆ ಬರಲಿ.
0: ಹೇ ಅಂತಕಾಂತ ಕವತಾರ, ಶ್ರೀಮಂತ ಭೀಮಕಾಂತನೇ ಎನ್ನಂತರಂಗ ಸಂತೋಷದೋಳು ಶಾಂತಳಾದೆನು. ನಿನ್ನ ಉಪಕಾರವು ಜನ್ಮಾಂತರವರಿಗೆ ಮರೆಯದಂತಾಯಿತು. ಈಗ ತಾವಾಡಿದ ಮಾತು ಸತ್ಯ, ಹೋಗಿ ಬರಲಿಯಾ?
1: ಒಡವಿಯಲ್ಲಿ ಅಡಿ ಇಡದಡಿ, ಅಡಿಯಲ್ಲಿ ಅಡಿಯಿಟ್ಟು ನಡೆಯುವ ತರಳಡಿ ಸೋರ್ಮಡಿ. ಕಡು ಮೋಹದ ಮಡದಿಯೇ ಷಡಗರದೆಯನ್ನ ತೊಡೆಯ ಮೇಲೆ ಕೂಡುವ. ಕಮಲಮುಖಿ, ಒಡಲಗಿಚ್ಚು ಹೆಚ್ಚಿಗೆ ಹೇಳತಕ್ಕದ್ದೇನಿದೆ? ಅಡಿಗೆಯ ಮನೆಯಲ್ಲಿ ತುಡುಗಬಡದ ಆಶಿಯರು ನಿನಗಾಡುವ ನುಡಿ ಕೇಳಿ ಎನ್ನು ಒಡಲುಗಾಡುಗಿಚ್ಚು ತಗ್ಗನೆ ಹೇಳುವುದು. ಮಾಡಲೇನು, ಕಾಡುವ ವಿಧಿಗೆ ಬೈದಾಡಿದರೆ ಬರುವುದೇನು? ಸಲ್ಲಲಿತ ಪುಲ್ಲಲೋಚನೆಯ ನಿನ್ನ ಗಲ್ಲ ಕನ್ನಡಿಯ ಮುಖಾವಲೋಕನವ ಬಾಡಿ ಸೊರಗಿದ ಶರೀರದ ದುರಾವಸ್ಥೆಯನ್ನು ನೋಡಿ ದೂರದಿಂದಲೇ ಮೊಮ್ಮರನ್ನೇ ಮರುಗುವೆ. ಮರಿಕೋಗಿಲೇ, ವಿರಾಟನ ಮನೆಯಲ್ಲಿ ನಡೆಯುವುದು ಇನ್ನೆರಡು ತಿಂಗಳು ಸರಿ. ಮತ್ತೆ ಭಗಾಮಿನಿ ಮಾತು ಕೊಟ್ಟು ತಪ್ಪಿ ನಡೆಯುವುದು ಎನ್ನಿಂದಾಗದು. ಭೂಮಿ ಮೇಲಕ್ಕೆ ಆಕಾಶ ಕೆಳಕ್ಕೆ ಆದರೂ ಆದೀತು. ಸುಂದರಿ ಕೊಟ್ಟ ವಚನ ಎಂದಿಗೂ ತಪ್ಪುವುದಿಲ್ಲ. ಈಗಿಂದೀಗ ಹೋಗು, ಕೈ ಎತ್ತಿ ಹೇಳುವೆ

0: ಆಲೋಚನೆ ಭ್ರಷ್ಟಕೀಚ ಕಾಷ್ಟನ ಸುಟ್ಟು ತಟ್ಟನ ತಲೆ ಒಡೆದು ರಕ್ಕಸನೆ ಎದೆಗುಂಡಿಗೆ ಬರೆದು ಹಸಿರಕ್ತ ಮುದ್ರಿತ ತಿಲಕನಿಂದ ಹಣೆಯಲ್ಲಿಟ್ಟರೆ ತಾತ್ರಿಯೊಳಗೆ ಕ್ಷತ್ರಿಯರ ಛತ್ರಪತಿ ಭಯಂಕರ ಭೀಮನೆಂದು ಕರಿ. ಶಪ್ಪಾ ಶ್ರಮಣಿ, ದಿಗ್ಗನೆ ಹೋಗುವ ಸತ್ಯವಾಗಿ ಆ ಕೂಳನಿಗೆ ವಚನವನ್ನು ಕೊಡು.
1: ಆ ಕಾಂತ,

0: ಹೇ ಅನ್ನ ಸೌಭಾಗ್ಯನಿಧಿ ಬಂದು ಬಹಳ ಹೊತ್ತಾಯ್ತೇನು. ಏಳು ಕಮಲಮುಖಿ, ಇಮಲತರ ಸಮಯೋಚಿತ ಸುಮೂರ್ತ ತತ್ಕಾಲದ ಅಪ್ಪಣೆಗೆ ಒಪ್ಪಿ ಸರಿಯಾಗಿ ಬಂದನಲ್ಲದೆ ತಪ್ಪಾವುದಿಲ್ಲ. ಎನ್ನಲ್ಲಿ ಅಪರಾಧವಿದ್ದರೂ ಕ್ಷಮಿಸು. ಪ್ರದ್ಯುಮ್ನ ಶಾಸ್ತ್ರಾಸ್ತ್ರ ಶಾಸ್ತ್ರ ಕಲೆಗಳ ಸಲ್ಲಲಿತ ವಚನ ರೂಪವಾಗಿ ಹೇಳು. ಗರಡಿ ರಮ್ಯದ ಜ್ವಂಪಿಗೆ ಕಣ್ಣುಗಳು ಜಂಪಿಟ್ಟು ನಿದ್ರಿಸಿವೆ ಏನು? ಏಳು ಪ್ರಿಯೇ, ಎತ್ತರಾಗು, ಮನಸ್ಸು ಮಾಡುವ ಸಮಯವಲ್ಲ. ಮಲ್ಲಿಗೆ ಅಲರ್ಗಳಿ ಮುಡಿದು ತಳರ್ಗೈ ಕೊರಳಿಗಿಟ್ಟು ಸುಖಾಲಿಂಗನ ಕೊಡಲಲ್ಲ ತಾಂಗಳೇ ಕಮಲಗಂಗಳೆ.
1: ಹೇ ಬಡಕೀಚಕಾಯನ್ನೊಡಲು ತೊಡಕಿ ನಿನ್ನಂತ ಜಡಮತಿಗಳ ಹುಡುಕಾಡಿದರೂ ಸಿಗಲಿಲ್ಲ. ಕಾಡಿಯಲ್ಲಿ ನೀನೊಬ್ಬ ಹೆಬ್ಬಡಿಕ ಹುಡುಗಾಟಕ್ಕೆ ಚದುರ ಬಂದು ಸಿಕ್ಕಿ ಎನ್ನ ತಕ್ಕಿಯೊಳು ಸಿಕ್ಕರೆ ನಿನ್ನ ರತಿ ಸುಖವೂ ತಿಳಿದೀತು. ನಿನ್ನ 300 ಮಂದಿ ಮಡದಿಯರ ಮುಖ ನೋಡದಂತೆ ಮಾಡುವೆನು. ರಕ್ಕಸ,
0: ಅಯ್ಯೋ ಶಿವ ಶಿವ, ಇವಳು ಹೆಣ್ಣಲ್ಲ ಹೆಣ್ಣಲ್ಲ, ಮೃತ್ಯು ದೇವತೆ ಅಂತ ಮಹಾ ಧ್ವನಿಗೊಟ್ಟು ಅಬ್ಬರದಿ ಬಬ್ಬಿಡವಳಲ್ಲ ಇವಳು ಸೇಳೆಯಂದ್ರಿಯಲ್ಲ, ವ್ಯರ್ಥ ಮಾತಲ್ಲ. ಬಂದ ಪ್ರಾರಬ್ಧಕ್ಕೆ ಅಂಜಿದರೆ ಆಗತಕ್ಕದ್ದೇನದೆ? ಹೇ ನಿರ್ಭೀತಿ ಕೋತಿ ಮಹಾರ್ಪಡದಿ ಘರ್ಜಿಸುವ ದುರ್ಜಲ್ ನೀನಾರು? ಕೋತಿಗಂದು ಹುಲಿಯು ನಾನಲ್ಲ, ಹುಡುಗ ಮೂಳ ತುಡುಗ ನೀನಿದ್ದು ಒಡೆಯರ ಗೆರಡಿ ಮಂದಿರ ಸೇರಿದ ಕೂಡಲೇ ಸದ್ದಕ್ಕೆ ಏಳು. ಆವ ದಿಕ್ಕಿನೋಳು ಸೊಕ್ಕಿದ ಒಕ್ಕಲ ನೀನಾರು? ಥಟ್ಟನೇಳು ನಾಮ ಬೇಳು.
1: ಅರಲಲ್ಲ ಬಂಡ ಹಿಂಡು ದೈತ್ಯರು ತಂಡ ಮಂಡಿತ ಸಾಗರಕ್ಕೆ ಒಡಭಾಗಿನಿ ನಿನ್ನೆಯ ಕಂಡ ಪಾಂಡವ ಪಂಡ ಪುತ್ರ ಭಯಂಕರ ಭೀಮ ಖಂಡ ಸಮರದ ತಿಳಿ
0: ನನ್ನ
1: ಚಲ್ಲಿಗೆ ತಲ್ಲಣಿಸಿ ನಿಲ್ಲದೆ ಪಾತಾಳ ಸೇರಿಕೊಂಡ ಕಳತೆಯೇ ಜೀವದಿಂದ ನೀನೆತ್ತು ಬಾಳುವಿ. ಕ್ಷುದ್ರ, ದ್ರೌಪದಿಗೆ ಉಪದ್ರ ಮಾಡಿದರೆ ನಿನ್ನನ್ನು ಛಿದ್ರಿಸುವರಿಲ್ಲವೇ?

0: ಸೇ ಹುಚ್ಚ ಮೂಳ ಗೊತ್ತಿಲ್ಲದ ಕತ್ತಿ ಅಂತ ಯಾತಕ್ಕೆ ಒದರತ್ತಿ? ತುತ್ತನ್ನವು ಸಿಗದೆ ವಿರಾಜನಲ್ಲಿ ತೊತ್ತಾದ ಕಳತಿ ನಿನ್ನ ಪೌರುಷ ಎಷ್ಟಂತ ಹೇಳ್ತಿ? ಕೌರವರು ನಿನ್ನ ಹೆಡಮುರಿಗೆನೆ ಬಿಗಿದು ನದಿಯ ದಡದಲ್ಲಿ ಇಳಿಬಿಟ್ಟು ಬಂದರೆ ಮಡೆದು ಪಾತಾಳ ಸೇರಿ ಉರಗೊಡೆಯ ನಡೆಪಿಡಿದು ತಿರುಗೋಡಿ ಬಂದರೆ ಹೇಳಿ ಭೀಮ ನೀನಾವ ದೊಡ್ಡ ನಿಸ್ಸೀಮ
1: ಕೊಟ್ಟಿ ಕುಲಗೇಡಿ ಪುಣ್ಯದ ಗಟ್ಟಿರಸ ರಾಜ್ಯದ ಪಟ್ಟದರಸ ಒಲಿದು ಬಲಕೊಟ್ಟ ಕಾಲಕ್ಕೆ ಸಿಟ್ಟವನ್ನೇ ಬಿಟ್ಟು ನೆಟ್ಟಿನ ಕೀರ್ತಿ ಪಡೆದರ ದೈತ್ಯ ಕುಲಕ್ಕೆ ಬಟ್ಟ ಬರುವುದೇ ಪಿಶಾಚಿ. ಸುಡು ಸುಡು ನಿನ್ನ ಜಾತಿ ಬ್ರಹ್ಮ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡುವ ಮದಾಂಧ ಸಿಂಧೂರ ಜಲುಂಧರಾದಿಗಳು ಮುಕುಂದ ನಿಮ್ಮಡಿಯದಿಲ್ಲವೇ? ಅಂದಹೀನ ಸುಂದರ ದೃಪದನಂದಿನಿಯ ಮೇಲೆ ಕಣ್ಣಿಟ್ಟಿಯ ಭ್ರಷ್ಟ ನಿನ್ನ ಕಣ್ಣು ಲೋಟಗಳನ್ನು ಬಾಂಬಟ್ಟಿಗೆ ಒಗೆಯಿವೆ. ಬಿಡಿಸಿಕೊಂಬುವ ಧಟ್ಟರಾರು ಸೃಷ್ಟಿಯೋಳು ನಿನ್ನ ದೇಹಕ್ಕೆ ದುರ್ಮರಣವಾಯಿತೆಂದು ತಿಳಿ. ಒಟ್ಟಿಗೆ ರಾತ್ರಿ ಸಾಲದಂತಾಯಿತು. ಯಾವುದಾದ್ರೊಂದು ಜಿದ್ದು ಗೊತ್ತು ಮಾಡು, ಆಮೇಲೆ ಮಹತ್ವವನ್ನು ನೋಡು.
0: ಭಲ ಭಲ ಚಂಡಮೂಳ ಪಂಡು ಸುತರಂದು ಅಂಡರದು ಯಾತಕ್ಕೆ ಹೇಳುತ್ತಿ? ಕುಂತಿ ಎಂಬ ಭಂಡರಂಡಿಯು ಗಂಡನಿಲ್ಲದೆ ಉದ್ದಣ್ಣ ವಾಯುಮಿಂಡನ ಕೂಡಿ ನಿನ್ನಲ್ಲಿ ಹತ್ತಳು. ಛೀ, ನಿನ್ನಂತ ಕುಲಿಗೇಡಿ ಛಲನನ್ನು ನಾನೆಲ್ಲಿಯೂ ಕಾಣಲಿಲ್ಲ. ರಣ ಹೇಳಿ ಬಡದಾಡಲಿಕ್ಕೆ ಬೇಸತ್ತರೆ ಬಾಟ್ ಬಡದ ಕೆಳ ಹಿಡಿದು ಸಿರದಲ್ಲಿ ಮೂರೇಟು ಗುತ್ತಿವನು. ಕಡಿಯಲ್ಲಿ ನೀನು ಉಳಿದರೆ ಎನ್ನರು ಗೊತ್ತು. ಮೊದಲು ಕೂಡೋರ ದಾರು ಗೊತ್ತು ಮಾಡು ಮಹಾಭದವ ತೋರು.
1: ಛೀ ಕರ್ಬುರನೆ, ದುರ್ಬಲದಿ ಮಹರ್ಬಡಿಸಬೇಡ. ಸ್ವಾರ್ಬಾನು ಒಡಭಗ್ನಿ ಬೆಚ್ಚನೆ ಬೆವರಿ ಏರಿ ಒಡಲಿಗಿಚ್ಚು ಹೆಚ್ಚಾಗಿರುವುದು. ಮೊದಲು ನಾನು ಗುದ್ದಿದರೆ ಸದ್ದಿಲ್ಲದೆ ಮಾರ್ತಾಂಡ ಪುರಸೇರಿವಿ. ಕಾರಣ ಮೊದಲು ನಾನು ಕೂಡುತ್ತೇನೆ, ಒಳ್ಳೆ ಶಕ್ತಿಯಿಂದ ಗುದ್ದುವಂತವನಾಗು.
0: ಒಳ್ಳೆಯ ಕೂಡುವಂತವನಾಗು ಗುದ್ದುತ್ತೇನೆ.

0: ಕೊಡುತ್ತೇನೆ ಗೊತ್ತುವಂತವನಾಗು.
1: ರಜಿತ ಆದ್ರಿ ಎತ್ತುವ ದೋಳಿಗಳೇ ದುರ್ಗಡದಿ ದಿಕ್ಕಿಯು ಜಗ ಸಂಡಿದ ಗಗನ ಮಂಡಲಕ್ಕೆ ಎಡೆಯಾಡುವ ಮುಷ್ಟಿಯೇ ಗಟ್ಟಾಗಿ ಕೊಡಿ. ಹಬ್ಬ ದುಸ್ತರ ಸಮಸ್ತ ಸಾಮರ್ಥ್ಯ ತೋರುವ ಬಲಹಸ್ತವೇ ಕೀಲು ತಪ್ಪಿ ಮುರುದಿಯ.
0: ಛೀ ರಕ್ಕಸ, ಮೂರರಲ್ಲಿ ಒಂದಾಯಿತು, ಇನ್ನೆರಡೇಟುಗಳನ್ನು ಗುದ್ದುವಂತವನಾಗು.
1: ಒಳ್ಳೆಯದು ಗುದ್ದುತ್ತೇನೆ ಕೂಡುವಂತವನಾಗು.
0: ಒಳ್ಳೆಯದು ಕೂಡುತ್ತೇನೆ ಗುದ್ದುವಂತವನಾಗು.
1: ಹೇ ವಾಮಕರವೇ, ಸೋಮನಮ್ಮ ಹೆಂಡಿ ಭೂಮಂಡಲಕ್ಕೆ ಒಗೆಯುವ ಸತ್ವ ನಿನ್ನಲ್ಲಿದ್ದು ಈ ಬಿಲ್ಲ ನಮ್ಮ ಕೊಲ್ಲುವುದಾಗ ಹಾದವೆ.
0: ಕ್ಷುದ್ರ ದೈತ್ಯ, ಮೂರರಲ್ಲಿ ಎರಡಾದವು, ಇನ್ನೊಂದೇಟು ಎರಡು ಮುಷ್ಟಿಗಳಿಂದ ಗುದ್ದುವಂತವನಾಗು.
1: ಅಯ್ಯೋ ಶಿವ ಶಿವ, ಗಿರಿಯಲ್ಲಿ ವಜ್ರ ಜಡಿದಂತೆ ಜಡಿದರು ಈ ತುಡುಗದಾಂಡಿಗನು ಸಾಹಿಬಲ್ಲನು. ಒಳ್ಳೆಯದು ದುರ್ಧರವಾಗಿ ತೋರುತ್ತದೆ, ಧೈರ್ಯ ಬಿಡಬಾರದು. ಮುಂಡೇ ಮಗನೇ, ಮುಂದಾಯ ಕೂಡ ಎರಡು ಮುಷ್ಟಿಯಿಂದ ಗುದ್ದುತ್ತೇನೆ.
0: ಕೂಡುತ್ತೇನೆ ಗುದ್ದುವಂಥವನಾಗು. ಕೀಚಕ, ಹುತ್ತಿನಲ್ಲಿ ಗೊತ್ತಾದ ಅತ್ಯಧಿಕ ಸರ್ಪಕ್ಕೆ ಗರುಡ ಪ್ರಾಪ್ತಿಸಿದಂತಾಯಿತು. ಮುಂಡೇ ಮಗನೇ, ಮುಂದಾಗಿ ಕೂಡು.
1: ಒಳ್ಳೆ ಕೂಡುತ್ತೇನೆ ಗುದ್ದುವಂಥವನಾಗು.
0: ಜಟ್ಟಿ ಕೂಡ ಜಿಗಜಟ್ಟಿ ದಿಟ್ಟನ ಸಮನೆಂದು ತಿಳಿಯಲಿಲ್ಲ. ದುರ್ಬಲ, ನಿನ್ನನ್ನು ಕೊಲ್ಲುವ ಕಾರ್ಭಾರವಿಷ್ಟರದು, ಮೇಲುಗಟ್ಟಿ ಬರುವರಾರೂ ಇಲ್ಲ. ಇನ್ನಾದರೂ ಎನ್ನ ಕಾಲ್ ಪಿಡಿದು
1: ಏನಂದಿ,
0: ಇನ್ನಾದರೂ ಎನ್ನ ಕಾಲ್ ಪಿಡಿದು ಶರಗೊಡ್ಡಿ ಬೇಡಿಕೋ ಜೀವದಾನ ಬಿಟ್ಟು ಬಿಡುವರು.
1: ಶ್ರೀ ಹುತ್ತಮೂಳ ಹಿತಾಂತಕರ ನುಡಿಗಳನ್ನು ಯಾತಕ್ಕೆ ಹೇಳುತ್ತಿ? ಚತುರ್ದಶ ಭುವನದೋಳು ವೈರಿ ವಾರ್ದರ್ಶನ ನೆನೆಸಿ ಒಡಭಾಕ್ರಿಯೋ ಎನ್ನ ಆಯುಷ್ಯದ ಅಭಿವೃದ್ಧಿಗಾಗಿ ನಿನ್ನೆ ಕಾಲ್ ಪಿಡಿಯೇನೆ ರಣ ಹೇಳಿ. ನಿನ್ನಿಂದ ಹೊಡೆಯದಾಗದಿದ್ದರೆ ಸದನಕ್ಕೆ ಓಡಿ ಹೋಗು, ಬಿಟ್ಟು ಬಿಡುವೆ.
0: ಒಳ್ಳೆಯದು, ನಿನ್ನ ಪ್ರಾರಬ್ಧಕ್ಕೆ ಮಾಡುವುದೇನು? ನೀಚ ಸುಮ್ಮನೆ ಕೂಡು ಗುದ್ದುತ್ತೇನೆ.
1: ಒಳ್ಳೆ ಕೂಡುತ್ತೇನೆ ಗುದ್ದುವಂತವನಾಗು.
0: ಎನ್ನ ಚಟಾಸ್ ಪಡಿತ ಹೃದ್ಗಟ್ಟಿತ ಕಟ ಕಟನೆ ಜಡಿ ಜಡಿದು ಹೋಗಿ ಸುತ್ತಿ ಹೊತ್ತುರಿದು ದುಳ್ಳಿರಿದು ಬಗಳಕ್ಕೆ ಪಾರಬೇಕು.

0: ಸ್ನೇಹಿತರೆ, ಇದುವರೆಗೆ ದೊಡ್ಡಾಟ, ಭೀಮವಿಲಾಸ, ವಿರಾಟ ಪರ್ವ, ಸನ್ನಿವೇಶ, ಸಣ್ಮುಖಪ್ಪ, ಸಿದ್ದರಾಮಪ್ಪ, ಸೋಮನಾಯಕ್ ಮತ್ತು ತಂಡದವರಿಂದ ಕೇಳಿದಿರಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ಇನ್ನು ಮುಂದೆ ಕೇಳಿ ಜನಪದ ಸಂಗೀತ.

0: ಸ್ನೇಹಿತರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂತ ಶಿಶುನಾಳ ಶರೀಫರ ತತ್ವ ಪದಗಳನ್ನು ಕೇಳ್ತಾ ಇದ್ರಿ.
1: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
2: ಉಸಿರಾಗುವೆ
1: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
3: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ತದನಂತರ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಈಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದ್ಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ

ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕೇಂದ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ರಾಜ್, ಕೆಎ ಸೆಂಗೋಟ್ಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13ರಂದು ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60ಕ್ಕೆ ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಲು ದೇಶದ ಸನ್ನದ್ಧತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು

0: ಎಂದು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951 ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ.
3: ಜನಪದಗಳಲ್ಲಿ ಹೆಣ್ಣು, ಜನಪದರಿಗೆ ಗ್ರಾಮೀಣ ಬದುಕೇ ಮೂಲವಾಗಿತ್ತು. ಜನಪದಗಳು ಮೂಲತಃ ಹೆಣ್ಣು ಜೀವನದ ಮೂಲವಾಗಿವೆ. ಅಂದರೆ ಜನಪದಗಳು ಹುಟ್ಟಿಕೊಂಡಿದ್ದು ಹೆಣ್ಣಿನ ಜೀವನದೊಂದಿಗೆ. ಅವಳ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ಮಾಧ್ಯಮವಾದವು. ಅವಳ ಜೀವನದ ವಿವಿಧ ಮಜಲುಗಳು ಆಸರ ಬೇಸರಗಳನ್ನು ವ್ಯಕ್ತಪಡಿಸಿದ್ದು ಜನಪದಗಳ ಮೂಲಕ. ಅನಕ್ಷರಸ್ಥರಾದರೂ ತಮ್ಮ ನಡೆ ನುಡಿ ಮೂಲಕ ಅವರು ವ್ಯಕ್ತಪಡಿಸಿರುವುದು ಈ ಜನಪದಗಳ ಮೂಲಕವೇ. ಧಾನ್ಯಗಳ ಕುಟ್ಟುವಾಗ, ಬೀಸುವಾಗ, ಕಾಳು ತೂರುವಾಗ, ತೊಟ್ಟಿಲು ತೂಗುವಾಗ, ಬೆಳೆ ಕೊಯ್ಯುವಾಗ, ಮಜ್ಜಿಗೆ ಕಡಿಯುವಾಗ, ಅಡಿಗೆ ಮಾಡುವಾಗ, ಮನೆ ಶುಚಿಗೊಳಿಸುವಾಗ, ಹಾಲು ಕರೆಯುವಾಗ, ದನ ಕರುಗಳು ಕಾಯುವಾಗ, ಒಟ್ಟಿನಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತನ್ನ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ನಾಡು ನುಡಿಯಲ್ಲಿ ವ್ಯಕ್ತವಾದವು. ಇವು ಬಾಯಿಂದ ಬಾಯಿಗೆ ಸಾಗಿ ಬಂದು ಅನುಭವದ ಅನುಭಾವದ ನುಡಿಮುತ್ತುಗಳಾಗಿವೆ. ಹೀಗೆ ಜನಪದಗಳು ಹೆಣ್ಣಿನ ಜೀವನಾನುಭವದ ಸಾರಭರಿತ ಸಾಹಿತ್ಯವಾಗಿವೆ. ಅದನ್ನು ಉಳಿಸುವ ಪರಿಚಯಿಸುವ ಒಂದು ಕಿರು ಪ್ರಯತ್ನ ಇದಾಗಿದೆ. ಹೆಣ್ಣಿನ ಜೀವನದ ವಿವಿಧ ಮಜಲುಗಳ ಚಿತ್ರಣವನ್ನು ಈ ಕೆಳಕಂಡಂತೆ ಕೆಲವು ಜನಪದಗಳ ಉದಾಹರಣೆ ಎಂದರೆ, ಹೆಣ್ಣು ವಿವಾಹದ ನಂತರ ಗಂಡನ ಮನೆಗೆ ಬೀಳ್ಕೊಡುವಾಗಿನ ದೃಶ್ಯವು ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ಅತ್ಯಂತ ಸಂಭ್ರಮ. ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೀಳ್ಕೊಡುವ ದುಃಖ. ಒಂದು ಕಡೆ ಒಳ್ಳೆಯ ಗಂಡನನ್ನು ಪಡೆದು ತಮ್ಮನ್ನು ನೆನೆಯದೆ ಸುಖವಾಗಿ ಬಾಳಲು ಹೋಗೋಳೆಂಬ ಸಂತೋಷ ಒಂದು ಕಡೆಯಾದರೆ, ಮತ್ತೊಂದು ಕಡೆ 10 ವರ್ಷಗಳ ಕಾಲ ಅಕ್ಕರೆಯಿಂದ ಬೆಳೆಸಿದ ಮಗಳನ್ನು ಮನೆಯ ಬೆಳಕನ್ನು ಬರಿದು ಮಾಡಿಕೊಳ್ಳಬೇಕೆಂಬ ಸಂಕಟ ಅವರನ್ನು ನೋಯಿಸುತ್ತದೆ. ಶಕುಂತಳೆಯನ್ನು ಕಳಿಸಿಕೊಡುವಾಗ ಅವಳ ಸಾಕು ತಂದೆಯಾದ ಕಣ್ವರ ಕೊರಳೆ ದುಃಖದಿಂದ ತುಂಬಿ ಬಂದಾಗ ಸಾಮಾನ್ಯ ಜನರ ಪಾಡೆಯನು. ಈ ಮಹಾಸಂಭ್ರಮದ ನಡುವೆ ತಾಯಿಯ ದುಃಖ ಅವಳ ಹೃದಯವನ್ನು ಸೀಳಿಕೊಂಡು ಹೊರಹೊಮ್ಮುತ್ತದೆ. ಅದು ಆ ಕರುಳಿನ ಕೂಗು. 9 ಹೊತ್ತು

ಹೆತ್ತು ಮಗಳನ್ನು ಒಮ್ಮೆಲೆ ಅಗಲುವುದೆಂತೂ 9 ತಿಂಗಳು ನಿನ್ನ ತುಂಬಿಕೊಂಡು ತಿರುಗೇನ ಹಂಬಲಿಸಿ ಹಡದೇನ ಚಿತ್ತಾರದ ಗೊಂಬಿ ನಿನಗೊಪ್ಪಿಸಿ ಕೊಡಲ ಅಂಗ. ಮಗಳನ್ನು ಹೊತ್ತು ಎತ್ತಿದ್ದಾಯಿತು, ಈಕೆಯು ರೂಪವತಿ ಚಿತ್ತಾರದ ಗೊಂಬೆ ಹಾಗೇ ಇರಬೇಕಲ್ಲವೇ, ಹೆತ್ತವರಿಗೆ ಹೆಗ್ಗಣ ಮುತ್ತಲ್ಲವೇ, ಅವಳನ್ನು ಬೆಳೆಸಿದ ರೀತಿಯಾದರೋ ಇದು. ಹರಿಯಾಗದಾಗೆ ನನ್ನ ಮಗಳು ಹಾಲು ಬಾನ ಉಣ್ಣವಳು, ತೂಗು ಮಂಚದಾಗೆ ಮಲಗುವಳು ನನ್ನ ಮಗಳು, ನಗು ನಗುತ್ತ ಮನೆ ಬೆಳಗುವಳು, ಮೊಸರು ಅನ್ನ ಕಲಸಿ ತುಸುವೆ ಉಣ್ಣಂತೇಳಿ ರಾಶಿಯೇ ಉಣಿಸಿ ಸಲಹಿದೆ ನನ್ನ ಮಗಳೇ, ಕೂಸೆ ನನ್ನ ಮಗನಿಗೆ ಎರವಾದೆ. ಹೀಗೆ ಮುದ್ದಾಗಿ ಬೆಳೆಸಿದ ಈ ಮಗು ತುಂಬ ಅಭಿಮಾನಿ. ತೊಟ್ಟಿಲ ತೂಗಂದ್ರೆ ಸಿಟ್ಟೀಲೇ ಕೂಡಿರುವಳು, ಬಟ್ನ ಬೆಳಗಾಕ ಅರಿಯಳ ಮಗಳನ್ನ ಕೊಟ್ಟೀನಿ ಮಾವನ ಕೈಯೊಳಗ. ಹೆತ್ತ ಹೊಟ್ಟೆಗೆ ಹಿಡಿಸಲಾದಷ್ಟು ಸಂಕಟ ಉಂಟಾದರೂ ತಾಯಿ ಮಗಳನ್ನು ಅತ್ತೆಗೆ ಒಪ್ಪಿಸಿಕೊಡುತ್ತಾಳೆ. ಆಗ ತಾಯಿ ಆಡುವ ಮಾತು ಯಾರಿಗಾದರೂ ಕಣ್ಣೀರನ್ನು ತರಿಸುತ್ತದೆ. ಸುಡುವ ಬೆಂಕಿಗೆ ಎಣ್ಣೆ ಕೊಡುವ ಸುರಿದಂತೆ ಹಡೆದವನ್ನ ಹೊಟ್ಟೆ ತಳಮಳಿಸಿ, ಮಗಳೇ ನಿನ್ನ ಕೊಡ್ತೀವಿ ಒಪ್ಪಿಸಿ ಇವರಿಗೆ, ನನ್ನ ಮಗಳಲ್ಲುವ ನಿಮ್ಮ ಮಗಳೀಕೆಂದು ಚೆಂದಾಗಿ ಮಗಳ ಸಲಹುವ ಎನ್ನುತ್ತ ಅತ್ತೆವನ ಕೈಯಾಗೆ ಕೊಟ್ಟಾಳೆ. ಹೆಣ್ಣನ್ನು ಒಪ್ಪಿಸಿಕೊಟ್ಟ ಮೇಲೆ ಈ ಅಗಲಿಕೆಯ ದೃಶ್ಯದಿಂದ ಕುದಿಗೊಂಡ ತಾಯಿಗೆ ಬಾಳಿನಲ್ಲಿ ಈ ಸನ್ನಿವೇಶವೇ ಒದಗಬೇಡವೆನಿಸುತ್ತದೆ. ಹೆಣ್ಣು ಹಡಿಯಲಿ ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಸಿವಗ ಬೈಬೇಡ. ತಾಯಿಯ ಹೃದಯ ದುಃಖದಿಂದ ಕರಗಿ ನೀರಾಗಿ ತನ್ನ ವೇದನೆಯನ್ನು ಮಾತಿನ ಮೂಲಕ ತೋಡಿಕೊಂಡರೆ ತಂದೆ ನರದ ಜನರಿಗೆ ತನ್ನ ದುಃಖವನ್ನು ವ್ಯಕ್ತಪಡಿಸುವ ಹಾಗಿಲ್ಲ. ಆತನು ಅನುಭವಿಸುವುದು ಮೂಕ ಯಾತನೆ. ಅವನ ದುಃಖ ತಾಯಿಯಾದವಳಿಗಿಂತ ಕಡಿಮೆ ಇಲ್ಲ. ಹೃದಯವನ್ನು ಗಟ್ಟಿ ಮಾಡಿಕೊಂಡು ತಂದೆ ಮೌನವಾಗಿ ದುಃಖವನ್ನು ಅನುಭವಿಸುತ್ತಾನೆ. ವ್ಯಕ್ತಪಡಿಸುವ ಬಗೆ ಎಂದರೆ, ಹೆಣ್ಣು ಮಕ್ಕಳ ಕಳುಹಿ ಕಣ್ಣೀಗೆ ನೀರ ತಂದು ಸಣ್ಣ ಶಲ್ಯದಲೆ ಮುಸುಗಾಕಿ ಹಡೆದವ್ವ ಹಡೆದಪ್ಪ ಹೆಣ್ಣು ಸಾಕೆಂದ ಜನುಮಾಕೆ. ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆ ಹೂವಿನ ಹಾಸಿಗೆಯಲ್ಲ. ಗಂಡನ ಮನೆಯನ್ನು ಸೇರಿದ ಹೆಣ್ಣು ಹೊರಬೇಕಾದ ಹೊಣೆ ಅನೇಕವು. ಆಕೆ ಅತ್ತೆ ಮಾವಂದರೊಂದಿಗೆ ಹೊಂದಿಕೊಂಡು ಮೆಚ್ಚುಗೆ ಪಡೆಯಬೇಕು. ಗಂಡನ ಮನಸ್ಸನ್ನು ಅನುಸರಿಸಿ ನಡೆಯಬೇಕು. ತನ್ನ ಸುತ್ತಲೂ ಇರುವ ಪ್ರಪಂಚಕ್ಕೆ ಆಕೆ ಅಂಜಿ ಬಾಳಬೇಕು. ಏಕೆಂದರೆ ಯಾವ ಸಮಯದಲ್ಲಿ ಅವಳ ವಿಷಯದಲ್ಲಿ ಯಾರು ಅತ್ತೆಯ ಮನೆಯವರಿಗೆ ಚಾಡಿ ಹೇಳುವರೋ. ಅಲ್ಲದೆ ಹೆಣ್ಣು ತನ್ನ ಉತ್ತಮವಾದ ಶೀಲದಿಂದ ಹುಟ್ಟಿದ ಮನೆಗೂ ಸೇರಿದ ಮನೆಗೂ ತರಬೇಕೆಂಬುದು ಹೆತ್ತವರ ಹಂಬಲ. ಅತ್ತೆ ಮಾವಂದಿರನ್ನು ಹೊರಹಾಕಿ ಅಣ್ಣ ತಮ್ಮಂದಿರಲ್ಲಿ ಭೇದ ಹುಟ್ಟಿಸಿ ಹೆಣ್ಣು ಬಾಳಿದರೆ ಬರುವುದೇ ಭಾಗ್ಯ, ಹಾಗಾಗಬಾರದೆಂದು ತಂದೆ ತಾಯಿಗಳು ಮಗಳಿಗೆ ಹೇಳಿ ಕಳಿಸುವ ಬುದ್ಧಿವಾದವೆಂದರೆ, ಅತ್ತೆ ಮಾವಗಂಜಿ ಸುತ್ತೇಳು ನರಗಂಜಿ ಮತ್ತೆ ನಲ್ಲನ ದನಿಗಂಜಿ ನಡೆದರೆ ಎಂಥ ಉತ್ತಮರ ಮಗಳೆಂದ. ಅತ್ತೀಯ ಮನೆಗೆ 18 ಬೈದರೆ ಉತ್ತರ ಬೇಡ ನನ್ನ ಮಗಳೇ, ನಿಮ್ಮತ್ತಿ ಎಂಥ ಉತ್ತಮರ ಮಗಳಲ್ಲೇ. ಅತ್ತೀಯ ಮನೆಗೆ ಮುತ್ತಾಗಿ ಇರಬೇಕ, ಹೊತ್ತು ನೀಡಿದರೆ ಉಣಬೇಕ, ತವರವರ ಉತ್ತಮರ ಹೆಸರು ತರಬೇಕ. ಗಂಡನ ಮನೆಯ ವಾಸ. ಮೊದಲ ಬಾರಿ ಗಂಡನ ಮನೆಗೆ ಹೋದ ಹೆಣ್ಣಿಗೆ ಹೊಸ ಆವರಣ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯವಾದ ಕಾರಣ, ಗಂಡನು ತನ್ನ ಹೆಂಡತಿಯ ವಿಷಯದಲ್ಲಿ ತುಂಬ ಹೆಚ್ಚಿನ ಅನುರಾಗವನ್ನು ತೋರುವುದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರೂರೆಂದರೆ ವಿಶೇಷ ಮಮತೆ. ಅವರಿಗೆ ತಾಯಿಯ ಮನೆಗೆ ಹೋಗಿ ಬರಲು ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಆದರೆ ತವರಿನ ಹಂಬಲವನ್ನು ಕೂಡ ಮರೆಸಿದ ಗಂಡನ ಪ್ರೀತಿ ಸಂಜೆ ಮನೆಗೆ ಬರುವಾಗ ಬಟ್ಟೆಯ ಪದರದಲ್ಲಿ ಅಚ್ಚಮಲ್ಲಿಗೆ ಹೂವನ್ನು ತಂದು ಹೆಂಡತಿಗೆ ಮುಡಿಯಲು ಕೊಟ್ಟು ಗಂಡನು ತನ್ನ ಪ್ರೇಮವನ್ನು ವ್ಯಕ್ತಪಡಿಸುತ್ತಾನೆ. ಇವನನ್ನು ಬಿಟ್ಟಿರಲು ಹೆಂಡತಿಗೆ ಮನ ಒಪ್ಪದು. ಒಮ್ಮೆ ತವರಿಗೆ ಬಾರೆಂದು ಕರೆಯಲು ಹೋದ ತಾಯಿಗೆ ಮಗಳು ಈ ರೀತಿ ಉತ್ತರ ಹೇಳುತ್ತಾಳೆ. ಹಚ್ಚಡದ ಪದರಾಗೆ ಅಚ್ಚಮಲ್ಲಿಗೆ ಹೂವು ಬಿಚ್ಚಿ ನನ್ನ ಮೇಲೆ ಒಗೆವಂತ ರಾಯರನ್ನ ಬಿಟ್ಟಿ ಹಂಗೆ ಬರಲಿ ಹಡೆದವ್ವ. ಆದರೆ ಇದರಿಂದ ಹೆಣ್ಣು ಮಕ್ಕಳಿಗೆ ತವರಿನ ಹಂಬಲವೇ ಪೂರ್ತಿಯಾಗಿ ಮರೆತು ಹೋಯಿತೆಂದು ಭಾವಿಸಬಾರದು. ಒಮ್ಮೆ ಹೆಂಡತಿಗೆ ತವರಿಗೆ ಹೋಗಬೇಕೆಂದು ಹಠ ಹಿಡಿದಳು. ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಗಂಡನು ಸಿದ್ಧನಿರಲಿಲ್ಲ. ತನ್ನ ಕಷ್ಟವನ್ನು ಹೇಳಿಕೊಂಡರೂ ಹೆಂಡತಿ ಅವನ ಮಾತನ್ನು ಕೇಳದಿರಲು ಗಂಡನು ಕೋಪದ ಮಾರ್ಗವನ್ನು ಹಿಡಿದನು. ಮಡದೀನ ಬಡದಾನ ಮನದಾಗ ಮರುಗ್ಯಾನ, ಒಳಗೋಗಿ ಸರಗ ಹಿಡಿಯುತ್ತಾ ಕೇಳಾನ, ನಾ ಹೆಚ್ಚು ನಿನ್ನ ತವರ್ ಹೆಚ್ಚು. ಕೋಪದಲ್ಲಿ ಹೆಂಡತಿಗೆ ಗಂಡ ಹೊಡೆಯಲಿಲ್ಲ. ಬಡಿದ ಆಮೇಲೆ ಕೋಪದ ಆವೇಗ ಕಡಿಮೆಯಾದಾಗ ತಾನು ಮಾಡಿದ ಕೆಲಸಕ್ಕಾಗಿ ತನ್ನ ಹೆಂಡತಿಗಾಗಿಯೂ ಪಶ್ಚಾತ್ತಾಪ ಉಂಟಾಯಿತು. ಹೆಂಡತಿಯ ವಿಷಯದಲ್ಲಿ ಮರುಕ ಉಂಟಾಗುತ್ತಲೇ ಅವಳನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿ ತವರಿಗೆ ಏಕೆ ಹೋಗಬೇಕು? ಇಲ್ಲಿ ಇಲ್ಲದ ಸೌಖ್ಯ ಅಲ್ಲೇನಿದೆ? ಅವನು ಮುನಿಸಿಕೊಂಡ ಹೆಂಡತಿಯನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ

ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿಯನ್ನು ಮನಸ್ಸಿನಿಂದ ಸಮಾಧಾನ ಮಾಡುವ ರೀತಿಯೆಂದರೆ ಹಾಸಿಗೆ ಹಾಸೆಂದ, ಮಲ್ಲಿಗೆ ಮುಡಿಯೆಂದ, ಬ್ಯಾಸತ್ತರೆ ಮಡದಿ ಮಲಗೆಂದ, ನನ್ನ ರಾಯ ತನ್ನ ನೋಡಿ ತವರ ಮರೆಯೆಂದ. ಬಡತನವಿರಲಿ ಸಿರಿತನವಿರಲಿ, ದಾಂಪತ್ಯದಲ್ಲಿ ಯಾವಾಗಲೂ ಸಾಮರಸ್ಯವಿರುವುದೆಂದು, ವಿರಸ ಉಂಟಾಗದೆಂದು ಯಾರೂ ಭಾವಿಸಲಾಗದು. ಈ ವಿರಸ ಹೆಣ್ಣಿನ ಹಠಮಾರಿತನದಿಂದ ಉಂಟಾಗಬಹುದು, ಇಲ್ಲವಾದರೆ ಕ್ಷಣಿಕವಾಗಿಯಾದರೂ ಗಂಡು ತನ್ನ ಕಣ್ಣಿನ ಕುಡಿನೋಟವನ್ನು ಬೇರೆಂದು ಹೆಣ್ಣಿನ ಕಡೆಗೆ ತಿರುಗಿಸುವುದರಿಂದ ಈ ವಿರಸ ಉಂಟಾಗಬಹುದು. ನನ್ನಲ್ಲಿ ಕಾಣದ ಯಾವ ಸೌಂದರ್ಯವನ್ನು ನೀನು ಬೇರೆ ಹೆಣ್ಣಿನಲ್ಲಿ ಕಂಡೆ? ನಿನ್ನ ಮರ್ಯಾದೆಗೆ ಇದು ತರುವಲ್ಲ ಎಂದು ಹೆಂಡತಿ ಗಂಡನಿಗೆ ಬುದ್ಧಿ ಹೇಳುತ್ತಾಳೆ. ಅದೆಂದರೆ, ಅಂಗಿಯ ಮ್ಯಾಲೆ ಅಂಗಿ ಒಂದೇನೋ ನನ್ನ ರಾಯ, ರಂಬಿ ಮ್ಯಾಲೆ ರಂಬಿ ಪ್ರತಿರಂಬಿ ಬಂದರೆ ಚಂದೇನೋ ರಾಯ ಮನಿಯಾಗ. ತನ್ನ ವರ್ತನೆಯನ್ನು ಪ್ರಶ್ನಿಸಿದ ಹೆಂಡತಿಯ ವಿಷಯದಲ್ಲಿ ಗಂಡನ ಕೋಪ ಹೆಚ್ಚಾಯಿತು. ಕಾಲು ಹಿಡಿದರೂ ಇಳಿಯದಂತಾಯಿತು. ಅದರ ವರ್ಣನೆ ಎಂತೆಂದರೆ, ಬಟ್ಟಲ ಗಣ್ಣೀಲಿ ದಿಟ್ಟಿಸಿ ನೋಡ್ಯಾರ, ಸಿಟ್ಟ್ಯಾಕೋ ನನ್ನ ಮ್ಯಾಲೆ, ನಾ ಅಂತ ಹುಟ್ಟಿಸಾಡವರ ಮಗಳಲ್ಲ. ಹಾಸಿದಾಸಿಗೆ ಬಿಟ್ಟು ಹಾದಿಗೆ ಮಲಗ್ಯಾರ, ಸೂಸಗಾಳಿಗೆ ಬಳುಕುವ ರಾಯರಿಗೆ ಏಸುಬಾರಿ ಕಾಲು ಹಿಡಿಯಲಿ. ಎರಡು ಪದ್ಯಗಳಲ್ಲಿ ಬಟ್ಟಲುಗಳು ಎಂಬುದು ಪುರುಷನ ಸೌಂದರ್ಯಕ್ಕೂ, ಸೂಸಗಾಳಿಗೆ ಬದುಕುವ ರಾಯರು ಎನ್ನುವುದು ಸೌಕುಮಾರ್ಯಕ್ಕೂ ಪ್ರತೀಕವಾಗಿದ್ದು ಒಂದರ ಪ್ರೀತಿಯನ್ನು ಆಳವನ್ನು ತೋರಿಸುತ್ತದೆ. ಗಂಡ ಹೆಂಡರ ನಡುವೆ ಎಂಥ ವಿರಸವೇ ಇರಲಿ, ತನ್ನ ಬದುಕಿಗೆಲ್ಲ ಅವನೇ ಬೆಳಕು, ಅವನಿಲ್ಲದೆ ತನ್ನ ಬಾಳಿಗೆ ಗತಿಯಿಲ್ಲ ಎಂಬ ಭಾವನೆ ಹೆಂಡತಿಯಲ್ಲಿ ಆಳವಾಗಿ ಮೂಡಿರುತ್ತದೆ. ಆ ಭಾವವನ್ನು ವ್ಯಕ್ತಪಡಿಸುವ ಪದ್ಯಗಳೆಂದರೆ, ಅರಸರ ದಯದಿಂದ ಅರಿಶಿಣ ಕುಂಕುಮ, ಗೋದ ಮಲ್ಲಿಗಿನ ನನ್ನ ದಂಡೆ ಕಟ್ಟುತ್ತ ಅರಸ ಮಾರಾಯರು ದಯದಿಂದ, ಕಾಚೀನ ಕಂಬಗ ಮೋಜಿ ಮೇಲೆ ನಿಂತಾರ, ಊದಿನ ಕಡ್ಡೆಂಗ ಬಳುಕುವ ದೂರಿಗೋಡಿ ಬದುಕು ಮಾಡೋದು ಬಲು ಚಂದ. ವಿರಹ. ಗಂಡನ ಒಪ್ಪಿಗೆ ಪಡೆದು ಹೆಂಡತಿ ತವರಿಗೆ ಹೋದೊಡನೆಯೇ ಹೆಣ್ಣಿಗೂ ವಿರಹವೇದನೆ ಗಂಡನಿಗಿಂತ ಒಂದು ಕೈ ಮೇಲೆ ಆಗಿರುತ್ತದೆ. ಇದಕ್ಕೆ ಕಾರಣ ಇಷ್ಟೇ. ಹಿಂದಿನ ಕಾಲದಲ್ಲಿ ಈಗಿರುವಂತೆ ವಿಶೇಷವಾಗಿ ಪ್ರಯಾಣ ಸೌಕರ್ಯಗಳಿರಲಿಲ್ಲ. ದೂರ ಹೋದ ಗಂಡ ಬರಲು ಬಹಳ ಕಾಲ ಹಿಡಿಯುತ್ತಿತ್ತು. ಹೊಸದಾಗಿ ಅತ್ತೆ ಮನೆಗೆ ಬಂದ ಹೆಣ್ಣು ಅತ್ತೆಯ ದರ್ಪದ ಆಳ್ವಿಕೆಯಲ್ಲಿ, ಅತ್ತಿಗೆ ನಾದಿನಿಯರ ನಡುವೆ ಹೊಟ್ಟೆಯ ಮಾಣಿಕ್ಯ ಇನ್ನೂ ಆಗಿಲ್ಲದಿರುವಾಗ ವಿರಹದಿಂದ ಕಾಲ ನೂಕುವುದು ಎಷ್ಟು ಕಷ್ಟ. ಇಂಥ ಹೆಂಡತಿಯನ್ನು ಅಗಲುವಾಗ ಗಂಡನ ಮುಖವು ಬಾಡುತ್ತದೆ. ಊರಿಗೆ ಹೋಗವರ ಮಾರ್ಯಾಕ ಬಾಡ್ಯಾವ, ಗೀರಗಂಧಕ ಬೆವತಾವ, ಮಡದೀನ ಬಿಟ್ಟು ಹೊರಟಾರ ಪರನಾಡ. ಹನಿಗಣ್ಣಾಗಿ ಮುಖ ಸಣ್ಣದು ಮಾಡಿಕೊಂಡು ನಲ್ಲೆ ಪ್ರಯಾಣ ಹೊರಟ ಗಂಡನನ್ನು ಈ ರೀತಿ ಕೇಳುತ್ತಾಳೆ. ಎಂದ ಬರತೀರೆ ನನ್ನ ಗಂಧದ ರತಿಗಾರ, ರುಮ್ಮಾಲಿಯೆಲ್ಲ ಪರಿಮಳ ನನ್ನ ನಲ್ಲ, ಎಂದ ಬರುತ್ತೀರ ನನಗೆ ಹೇಳಿ. ನಲ್ಲನ ರುಮಾಲಿನ ಪರಿಮಳವನ್ನು ಕಂಡು ಈ ಹೆಣ್ಣಿಗೆ ಏನು ಶಂಕೆಯುಂಟಾಯಿತೋ, ಆಗ ಪ್ರಿಯನು ಪ್ರಿಯೆಯನ್ನು ಸಮಾಧಾನ ಪಡಿಸಿದ ರೀತಿ ಎಂದರೆ, ಕಮಲದ ಹೂವು ನಿನ್ನ ಕಾಣದೇ ಇರಲಾರೆ, ಮಲ್ಲಿಗೆ ಮಾಯ ಬಿಡಲಾರೆ, ಕೇದಿಗೆ ಗರಿ ನಿನ್ನ ನಗಲಿ ಇರಲಾರೆ. ಗಂಡ ಹೊರಟು ಹೋದ ಮೇಲೆ ಇಂದಿನ ರಾತ್ರಿ ಹ್ಯಾಂಗಾರ ಕಳೆಯಲಿ ಎಂಬ ಸಮಸ್ಯೆ ಆಕೆಗುಂಟಾಯಿತು. ಗಂಡನಿಲ್ಲದ ಮನೆ ಆಕೆಗೆ ಬಿಕೋ ಎನಿಸಿತು. ಮನೆಯಲ್ಲಿ ಯಾಲಕ್ಕಿ ಕಾಯಿಸಲು ಯಾವಡಿಗೆ ಮಾಡುವ ಭಾಗ್ಯವಿದ್ದರೇನು? ಗಂಡನಿಲ್ಲದಾಗ ಆಕೆ ತನ್ನ ಸಖಿಯನ್ನು ಕುರಿತು ಈ ರೀತಿ ಹೇಳುತ್ತಾಳೆ. ಯಾಲಕ್ಕಿ ಕಾಯಿಸಲುದು ಯಾವಡಿಗೆ ಮಾಡಲಿ, ಊರಿಗೋಗ್ಯಾರೆ ರಾಯರು ಬಾರದೆ ಯಾವಡಿಗೆ ಮಾಡಿ ಫಲವೇನು? ಗಂಡ ಜೊತೆಯಲ್ಲಿದ್ದರೇ ಎಲ್ಲ ಸೌಖ್ಯಗಳಿಗೂ ಸಾರ್ಥಕ, ಇಲ್ಲವಾದರೆ ಎಲ್ಲವೂ ವ್ಯರ್ಥ. ವಾರಿಗೆ ರಾಯರು ಊರಿಗೆ ಹೋದರೆ ಸೇರ ಬಂಗಾರ ತೆಗೆದ ಅಂಗ, ಮಲ್ಲಿಗೆ ಮುಡಿದು ಅಂಗಳಕ್ಕೆ ಒಗೆದ ಅಂಗ. ತವರು ಮನೆ. ಗಂಜಿಯನ್ನು ಕುಡಿದರೂ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯೇ ಲೇಸೆಂದು ಬಲ್ಲವರು ನುಡಿದರೂ, ಹೆಂಗಸರಿಗೆ ತವರೂರೆಂದರೆ ಬಲು ಅಕ್ಕರೆ. ತಂದೆ ತಾಯಿಗಳ ಅಕ್ಕರೆಯ ಮಡಿಲಲ್ಲಿ ಬೆಳೆದು ಅಣ್ಣನ ತಮ್ಮಂದಿರು ಅಕ್ಕ ತಂಗಿಯರೊಡನೆ ದಿನಗಳನ್ನು ಕಳೆದು ಗೆಳತಿಯರೊಡಗೊಡನೆ ಆಟ ಮಾಡಿದ ತವರೂರು ಹೆಣ್ಣು ಮಕ್ಕಳಿಗೆ ನೆನಪಿನ ಭಂಡಾರ. ಗಂಡನ ಮನೆಯಲ್ಲಿ ಸುಖವಾಗಿದ್ದರೂ ಅವರ ಮನಸ್ಸು ಮೊದಲು ತಾಯಿಯನ್ನು ನೆನೆಯುತ್ತದೆ. ಹಾಗೆ ನೆನೆದಾಗ ಹೆಣ್ಣು ಮಕ್ಕಳ ಮನಸ್ಸು ಸಮಾಧಾನಗೊಳ್ಳುತ್ತದೆ. ಬ್ಯಾಸಗಿ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ. ತಾಯಿ ಮಕ್ಕಳ ನಡೆನುಡಿಯೆಲ್ಲವೂ ಒಂದೇ, ಒಬ್ಬರ ಪಡಿಯಚ್ಚು ಮತ್ತೊಬ್ಬರು. ತಾಯಿ ಮಕ್ಕಳ ದನಿಯು ತಾಳ ಬಾರಿಸಿದಾಂಗ, ಜೋಡಿ ಕಿನ್ನುರಿ ನುಡಿದಾಂಗ, ಹಲಸಂಗಿ ಹೊತ್ತೇರಿ ತಾಸಿ ಬಡಿದಾಂಗ. ತಾಯಿಯನ್ನು ನೆನೆದು ಮಗಳ ಮನಸ್ಸು ತವರಿನ ಕಡೆಗೆ ಓಡುತ್ತದೆ. ಗಂಡನ ಮನೆಯಲ್ಲಿ ಬೆಳೆದ ಮಲ್ಲಿಗೆಯನ್ನು ಒಬ್ಬಳೇ ಮುಡಿಯಲಾರಳು. ತವರನ್ನು ಕುರಿತು ಹೆಣ್ಣಿನ ಹಂಬಲಿಕೆ ಇದು: ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾರಲಿ ಬಿಸಿಲಿನ ಬೇಗಿ ಸುಡಲಿಲ್ಲ, ಒಬ್ಬಳಿರುವ ಮನೆಗೆ ಹಬ್ಬಿರುವ ಮಲ್ಲಿಗೆ ಒಬ್ಬಳೇ ಕೊಯ್ದು ಮುಡಿಯಲಾರೆ ಮಲ್ಲಿಗೆ.

0: ಬೋಗು ನನ್ನ ತವರಿಗೆ. ಇಷ್ಟಾದರೂ ತೌರಿನ ಸುಖಯ್ಯ ಇಷ್ಟೇ ಇರಲಿ, ಗರತಿಗೆ ಗಂಡನ ಮನೆಯೇ ಸ್ವರ್ಗ. ಗಂಜಿಯೇ ಕುಡಿದರೂ ಗಂಡನ ಮನೆ ಲೇಸ, ಅಂದಣದ ಮೇಲೆ ಚೌರಾವ ಸಾರಿದರೂ ಹಂಗಿನ ತವರ ಮನಿ ಸಾಕ. ಅಣ್ಣ ಅತ್ತಿಗೆ ಇವಳೊಡನೆ ಹುಟ್ಟಿದ ಅಣ್ಣ ತಮ್ಮಂದಿರು ತಂಗಿಯನ್ನು ಮಮತೆಯಿಂದ ಕಂಡಿದ್ದರು. ಆದರೆ ಅತ್ತಿಗೆ ಮನೆಗೆ ಬರುತ್ತಲೇ ಅಣ್ಣನ ಮನಸ್ಸು ಬದಲಾಯಿಸಿತು. ಅಣ್ಣ ಒಮ್ಮೆ ಮಲ್ಲಿಗೆ ಹೂವನ್ನು ಮನೆಗೆ ತಂದು ತಂಗಿಗೆ ಇಲ್ಲವೆಂದು ಹೇಳಿ ಮಡದಿಗೆ ಮುಡಿಯಲು ಕೊಟ್ಟನು. ಅಣ್ಣ ದಂಡಿಗೆ ಹೋದ, ದುಂಡು ಮಲ್ಲಿಗೆ ತಂದ. ತಂಗಿ ಕೇಳಿದರೆ ಇಲ್ಲವೆಂದ, ಇಲ್ಲವೆಂದ. ಮಡದಿ ಕೇಳಿದರೆ ಮುಡಿ ಎಂದ. ಅಣ್ಣನ ಈ ವರ್ತನೆಗೆ ತಂಗಿ ಅಣ್ಣನನ್ನು ದೂರಲಿಲ್ಲ, ಅತ್ತಿಗೆಯನ್ನೇ ದೂರಿದಳು. ಕಣ್ಣಿಗೂ ಹುಬ್ಬಿಗೂ ಭಿನ್ನ ಭೇದವೇನೇ? ನಾನನ್ನ ಅಣ್ಣ ಎರವೇನೆ, ಅತ್ತಿಗೆ ನಿನ್ನಿಂದ ಅಣ್ಣ ಎರವಾದ. ಅಕ್ಕ ತಮ್ಮನನ್ನು ವರ್ಣಿಸುವ ರೀತಿ ಇದು. ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಮುರಿದು ಹಾಲ ಸುರಿದಾವ. ತಮ್ಮನ ಮೇಲೆ ಅಕ್ಕನಿಗಿರುವ ಅಭಿಮಾನ ಈ ಪದ್ಯದಲ್ಲಿರುವಂತೆ ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾಯಿತು, ನಾ ಹುಟ್ಟಿ ಮನೆಗೆ ಇರವಾದೆ, ನನ್ನ ತಮ್ಮ ದಾರಿಯ ನೋಡಿ ಬಡವಾದೆ. ಸಂಗಾತಿ ಹೆಣ್ಣಿಗೆ ತಾಯಿ ತಂದೆಗಳಿಂದ ಅಣ್ಣ ತಮ್ಮಂದರಿಂದ ದೊರಕುವ ಪ್ರೇಮವು ಸಂಗಾತಿಯಿಂದ ದೊರಕುವುದರಿಂದ ಪ್ರೇಮ ದೊರಕುವುದು. ನಾ ನನ್ನ ಗೆಳತಿ ಕೂಡಿ ನೀರಿಗೆ ಹೋಗಿ ಕುಲವ ಕೇಳಾರೆ ಬಹುಮಂದಿ ಕೇಳಿದರೆ ಕುಲವೆಂದು ನಮ್ಮ ಮನವೊಂದು. ಸಂಗಾತಿ ಜಂಬ ನೇರಳೆ ಹಣ್ಣು ಮುಂಗಯ್ಯ ಹಿಡಿದು ನಗಿಸೋಳು, ಮುಖಭಾವ ಮುಂಗಾರ ಮಿಂಚು ಹೊಳೆದಾಂಗ. ಹೀಗೆ ಜನಪದಗಳಲ್ಲಿ ಹೆಣ್ಣನ್ನು ಈ ರೀತಿಯಲ್ಲಿ ವರ್ಣಿಸಲಾಗಿದೆ.
1: ಇದುವರೆಗೆ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡಿದವರು ಬಿ ಕಾಂತಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ
3: ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ.
0: ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಧ್ಯಾನದ ಶಕ್ತಿಯನ್ನು ಜಗದಗಲ ಪಸರಿಸಿ ಆಧ್ಯಾತ್ಮದ ಸಂಸ್ಕೃತಿಯನ್ನು ಹರಡಿದೆ. ಇದರ ಸಂಸ್ಥಾಪಕರಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರಿಗೆ 70ನೇ ವರ್ಷದ ಸಂಭ್ರಮ. ಅವರ ಸಾರಥ್ಯದಲ್ಲಿ 45 ವರ್ಷಗಳ ಸಾರ್ಥಕ ಪಯಣ ಪೂರ್ಣಗೊಳಿಸಿದೆ ಆರ್ಟ್ ಆಫ್ ಲಿವಿಂಗ್. ವಿಶ್ವ ವೇದಿಕೆಯಲ್ಲಿ ಆಯುರ್ವೇದ, ಯೋಗ ಮುಂತಾದ ಭಾರತೀಯ ಪ್ರಾಚೀನ ಜ್ಞಾನ ಪದ್ಧತಿಗಳ ಪ್ರತಿಪಾದಕವಾಗಿದೆ. ವಸುಧೈವ ಕುಟುಂಬಕಂ ಎನ್ನುವ ಪ್ರಾಚೀನ ಆದರ್ಶವನ್ನು ಎತ್ತಿಹಿಡಿದ ಗುರೂಜಿಯವರು ಸಮುದಾಯಗಳನ್ನು ಬೆಸೆಯುವ ಮತ್ತು ಸಂಸ್ಕೃತಿಯನ್ನು ಪುನಶ್ಚೇತನಗೊಳಿಸುವ ಪ್ರೇರಕ ಶಕ್ತಿಯಾಗಿದ್ದಾರೆ. ವಿಶೇಷವಾಗಿ ಇವರು ಧ್ಯಾನದ ಮಹತ್ವದ ಕ್ರಮವಾಗಿರುವ ಸುದರ್ಶನ ಕ್ರಿಯೆಯನ್ನು ರಚಿಸಿ ಆಧ್ಯಾತ್ಮಿಕ ಸಾಧಕರಿಗೆ ಹೊಸ ದೃಷ್ಟಿಕೋನವನ್ನು ನೀಡಿದ್ದಾರೆ. ಇಂದು ಧ್ಯಾನಕ್ಕೆ ಪೂರಕವಾದ ವಿನೂತನವಾದ ಧ್ಯಾನ ಮಂದಿರವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದೆ ಆರ್ಟ್ ಆಫ್ ಲಿವಿಂಗ್. ಇದು ಸ್ತಂಭರಹಿತ 4 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕವಾದ ಬಿದಿರನ್ನು ಬಳಸಿ ನಿರ್ಮಿಸಲಾದ ಇದರಲ್ಲಿ ಒಂದೇ ಬಾರಿಗೆ 2 ಲಕ್ಷ ಜನರು ಧ್ಯಾನವನ್ನು ಮಾಡುವಂತೆ ವಿನ್ಯಾಸಗೊಳಿಸಿದೆ. ಈ ಧ್ಯಾನ ಮಂದಿರದ ಉದ್ಘಾಟನೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮ ವೇದ ಮಂತ್ರಗಳೊಂದಿಗೆ ಆರಂಭವಾಯಿತು.
5: परम पूज्य गुरुदेव, विश्व के सर्वप्रिय और संपूर्ण भारत के आदरणीय माननीय प्रधानमंत्री जी श्री नरेंद्र मोदी जी और सभा में उपस्थित सभी व्यक्तिगण तथा विश्व भर से डिजिटल माध्यम से जुड़े सभी परिजन, आप सभी का इस समारोह में हार्दिक स्वागत है. आज हम एक विशेष अवसर के उपलक्ष्य में एकत्रित हुए हैं. इस वर्ष आर्ट ऑफ लिविंग की 45वीं वर्षगांठ है. यह उस यात्रा का प्रारंभ है जो एक संकल्प से प्रारंभ हुई और आज करोड़ों

0: ಜೀವನ ತಕ್ಕ ಪಹುಚ ಚುಕಿ ಹೇ.
1: ಆರ್ಟ್ ಆಫ್ ಲಿವಿಂಗ್ ಬೆಳೆದು ಬಂದ ದಾರಿಯನ್ನು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು ಸಿಂಹಾವಲೋಕನವನ್ನು ಮಾಡುತ್ತಾ ಆಡಿದ ನುಡಿಗಳು ಇವು.
2: ಸನ್ 1951 ಮೇ ತೋ ಧ್ಯಾನ ಸಿಖಾತಾ ರಹಾ ಐಸೆ ತಬ್ ಉಸ್ ವಕ್ತ್ ಕೆ ಜೋ ಚೀಫ್ ಜಸ್ಟಿಸ್ ರಹೆ ಇಂಡಿಯಾ ಕೆ ಜಸ್ಟಿಸ್ ಪಿ ಎನ್ ಭಗವತಿ ವೋ ಬಡೆ ಆಧ್ಯಾತ್ಮಿಕ ಪುರುಷ ಥೆ. ಫಿರ್ ಏಕ್ ದೂಸರೆ ವ್ಯಕ್ತಿ ಥೆ ವೋ ಬಿಲ್ಕುಲ್ ನಾಸ್ತಿಕ ಥೆ ಉನ್ಕಾ ನಾಮ ಜಸ್ಟಿಸ್ ವಿ ಆರ್ ಕೃಷ್ಣಯ್ಯರ್ ಬಹುತ್ ನಾಮಿ ಥೆ. ಏಕ್ ಬಿಲ್ಕುಲ್ ದೋ ಚೋರ್ ಕೆ ಲೋಗ್ ಏಕ್ ಸಮಾಜ ಕೆ ದೋ ಚೋರ್ ಯೇ ಪೂರಾ ವಿಶ್ವಾಸ ಏಕ್ ಬಿಲ್ಕುಲ್ ಏಕ್ ನಾಸ್ತಿಕ ಪರಂಪರಾ ಕೋ ಮಾನ್ನೆ ವಾಲೆ. ಮಗರ್ ದೋನೋ ಆಕೆ ಹಮಸೆ ಬೋಲೆ ಗುರುದೇವ್ ಆಪ್ ಜೋ ದೇ ರಹೆ ಹೈ ಇಸ್ಕೆ ಲಿಯೆ ಏಕ್ ಫ್ರೇಮ್ ವರ್ಕ್ ಚಾಹಿಯೇ. ಚಿತ್ರ ಅಚ್ಛಾ ಹೈ ಮಗರ್ ಚೌಕಟ್ ಚಾಹಿಯೇ. ಹಮ್ ಪಹಲೆ ಟ್ರಸ್ಟಿ ಬನೆ ವೋ ಉಸ್ ಇಸ್ ಸಂಸ್ಥಾ ಕೆ ಟ್ರಸ್ಟಿ ಬನೆ ದೋನೋ ಜನೆ. ಔರ್ ಯಹಾ ಕೆ ನರಸಿಂಹ ರಾವ್ ಜೊ ಚೀಫ್ ಸೆಕ್ರೆಟರಿ ನಿವೃತ್ತ ಹುಯೆ ಕರ್ನಾಟಕ ಕೆ, ಔರ್ ಬೆಂಗಳೂರು ಕೆ ಆರ್ಕಿಟೆಕ್ಟ್ ಕಹಾ ಜಾತ ಲಕ್ಷ್ಮಣ್ ರಾವ್ ಇನ್ಕೋ ಭೀ ಉನ್ಹೊನೆ ಶಾಮಿಲ್ ಕ್ಯಾ ಔರ್ ಯೇ ಉನ್ಹೊನೆ ಟ್ರಸ್ಟ್ ಬನಾಯಾ 13 ನವಂಬರ್ 1981 ಮೇ. ಉಸ್ಕೆ ಬಾದ್ ಕೈ ಚುನೌತಿ ಕೋ ಲೇಕರ್ ಕೆ ಯೇ ಸಂಸ್ಥಾ ಆಗೆ ಬರ್ತಿ ರಹಿ. ಔರ್ ಈಶ್ವರಿ ಕೃಪಾ ಹಮಾರೆ ವಾಲಂಟಿಯರ್ಸ್ ಜಿತ್ನೆ ಭೀ ಪ್ರೋತ್ಸಾಹ ಇನ್ಮೇ ಉತ್ಸಾಹ ಇನ್ಮೇ ಹೈ ಉಸ್ಕೋ ಕಹನಾ ಭೀ ಮುಷ್ಕಿಲ್ ಹೈ. 38,000 ಪ್ರಶಿಕ್ಷಕ ಔರ್ ಉನ್ಕೆ ಹಜಾರೋ ಕರೋಡೋ ಉನ್ಕೆ ಲೋಗ್ ಔರ್ ವಾಲಂಟಿಯರ್ಸ್ ಈ ಸಬ್ಕಾ ಏಕ್ ಹೀ ಲಕ್ಷ್ಯ ಥಾ ಏಕ್ ಹಿಂಸಾ ಮುಕ್ತ ಜೀವನ್ ತನಾವ್ ಮುಕ್ತ ಜೀವನ್ ಔರ್ ಭಾರತ ಕೆ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಕೋ ಜೀವನ್ ಮೇ ಉತಾರೆ ಇಸ್ ದಿಶಾ ಮೇ ಚಲೆ. ಅಬ್ ಆಪ್ ಸಬ್ಕೆ ಜೊ ಪ್ರಯತ್ನ ಸೆ ಆಜ್ ಆಪ್ ದುನಿಯಾ ಕೆ ಉತ್ತರ ಧ್ರುವ ಕೆ ಪಾಸ್ ಚಲೆ ಜಾಯ್ ತ್ರೋಮ್ಸೆ ಮೇ ಉದರ್ ಭಿ ಲೋಗ್ ಧ್ಯಾನ್ ಕರ್ ರಹೆ ಹೈ ಕ್ರಿಯಾ ಕರ್ ರಹೆ ಭಜನ್ ಗಾ ರಹೆ ದಕ್ಷಿಣ ಧ್ರುವ ಕೆ ಪಾಸ್ ಭಿ ಕರ್ ರಹೆ ಹೈ. ಯೇ ಹಮಾರೆ ಜೊ ವಿರಾಸತ್ ಹೈ ಭಾರತ್ ಕಾ ಇಸ್ಕಿ ಮಹಿಮಾ ಹೈ ಯೇ ಆಜ್ ಸರ್ವಮಾನ್ಯ ಹೈ. ಉಸ್ಕೋ ಆಪ್ನೆ ಏಕ್ ಮಂಚ ದಿಯಾ ಹೈ ಏಕ್ ಸ್ಥಾನ ದಿಯಾ ಹೈ ಇಸಿಲಿಯೆ ಆಪ್ಕೋ ಫಿರ್ ಸೆ ಮೈ ಕಹೂಂಗಾ ಧನ್ಯವಾದ್ ನಹೀ ದೇಂಗೆ ಆಪ್ಕೋ ಅಭಿನಂದನ್ ಔರ್ ಪ್ರೇಮ ಪೂರ್ವಕ ಕಹೆಂಗೆ ಮೈ ವಾಣಿ ಕೋ ವಿಶ್ರಾಮ ದೇತಾ ಹೂಂ. ಓಂ ಶಾಂತಿ.
3: ಅಬ್ ಆದರಣೀಯ ಪ್ರಧಾನಮಂತ್ರಿ ಜೀ ಸೆ ಸವಿನಯ ಅನುರೋಧ ಹೈ ಕಿ ಕೃಪಯಾ ಧ್ಯಾನ ಮಂದಿರ ಕಾ ಅನಾವರಣ ಕರೆ.

0: ಕುಮ್ಮರಿ ಆಡಿದ ನುಡಿಗಳು ಇವು.
1: ಶ್ರದ್ಧೆ ಶ್ರೀ ಶ್ರೀ ರವಿಶಂಕರ್ ಜಿ, ಯಾ ಉಪಸ್ಥಿತ ಅನ್ಯ ಸವಿ ಸಂತಜನ್, ಭಾಯಿಯೋರ್ ಬಹನೋ, ಎಲ್ಲರಿಗೂ ನಮಸ್ಕಾರ. ಮೈ ಆರ್ಟ್ ಆಫ್ ಲಿವಿಂಗ್ ಪರಿವಾರ ಕೋ ಈ ಧ್ಯಾನ್ ಮಂದಿರ್ ಕೆ ಲಿಯೇ ಅನೇಕ ಅನೇಕ ಶುಭಕಾಮನಾ ದೇತಾ. ಬೆಂಗಳೂರು ಕಾ ಮಾಹೋಲ್, ಯಹಾ ಕಾ ವಾತಾವರಣ ಕುಚ್ ಅಲಗ್ ಹೀ ಹೋತಾ ಹೈ. ಯೆ ಶಹರ್ ಸಾಫ್ಟ್ವೇರ್ ಔರ್ ಸರ್ವಿಸಸ್ ಕೆ ಲಿಯೇ ದುನಿಯಾ ಭರ್ ಮೇ ಜಾನಾ ಜಾತಾ ಹೈ. ಲೇಕಿನ್ ಭಾರತ ಕಿ ಸಾಂಸ್ಕೃತಿಕ ಪಹಚಾನ್, ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕ ಚೇತನಾ ಕೋ ಭೀ ಈ ಶಹರ್ ನೇ ನಯೀ ಊಂಚಾಯಿ ದಿ ಹೈ. ಯೋಗ, ಧ್ಯಾನ, ಪ್ರಾಣಾಯಾಮ ಭಾರತ ಕೆ ಸಂಸ್ಕಾರೋ ಕಾ ಅಭಿನ್ನ ಹಿಸ್ಸಾ ರಹೇ ಹೈ. ಔರ್ ಜೈಸಾ ಗುರುಜಿ ನೇ ಕಹಾ, ಆಜ್ ದುನಿಯಾ ಭರ್ ಕೆ ಲೋಗ್ ಭಾರತ ಕೆ ಇನ್ ಆಧ್ಯಾತ್ಮಿಕ ಸಂಸ್ಕಾರೋ ಸೆ ಪ್ರಭಾವಿತ ಹೈ ಔರ್ ಇನ್ಹೀ ಪುರಾತನ ಸಂಸ್ಕಾರೋ ಸೆ ಭಾರತ ಕಿ ಭೀ ಅನೇಕ ಸಂಸ್ಥಾಓ ಕೋ ಪ್ರೇರಣಾ ಮಿಲ್ತಿ ರಹೀ ಹೈ. ಸಾಥಿಯೋ, ಇಸಿ ಪ್ರೇರಣಾ ಸೆ ಶ್ರೀ ಶ್ರೀ ರವಿಶಂಕರ್ ಜಿ ನೇ 45 ವರ್ಷ ಪಹಲೆ ಆರ್ಟ್ ಆಫ್ ಲಿವಿಂಗ್ ಕೆ ರೂಪ ಮೇ ಏಕ್ ಬೀಜ ಬೋಯಾ ಥಾ. ಸಾಥಿಯೋ, ಹಮಾರಾ ಭಾರತ ವಿವಿಧತಾಓ ಸೆ ಭರಾ ದೇಶ ಹೈ. ಇತನಿ ಭಾಷಾಯೇ, ಇತನಿ ಪರಂಪರಾಯೇ, ಅಲಗ್ ಅಲಗ್ ರೀತಿ ರಿವಾಜ, ಉಪಾಸನಾ ಕೆ ಅಲಗ್ ಅಲಗ್ ತರೀಕೆ. ಜಬ್ ಹಮ್ ಇಸೆ ದೇಖ್ತೆ ಹೈ ತಕ್ ಸ್ವಾಭಾವಿಕ ಪ್ರಶ್ನ ಹಮ್ ಸಬ್ಕೆ ಮನ ಮೇ ಆತಾ ಹೈ, ಆಖಿರ್ ಇನ್ ಸಭೀ ಸುಂದರ ವಿವಿಧತಾಓ ಕೋ ಜೋಡ್ನೆ ವಾಲಾ ಮೂಲ ತತ್ವ ಕ್ಯಾ ಹೈ? ಇಸ್ಕಾ ಉತ್ತರ ಹೈ, ಸ್ವಯಂ ಕೆ ಲಿಯೇ ನಹೀ ಬಲ್ಕಿ ದೂಸರೋ ಕೆ ಲಿಯೇ ಜೀನಾ. ಔರ್ ಕೋಯ್ ಭೀ ಸರ್ಕಾರ ತಭೀ ಸಫಲ ಹೋ ಸಕ್ತಿ ಹೈ ಜಬ್ ಸಮಾಜ ಸ್ವಯಂ ರಾಷ್ಟ್ರ ನಿರ್ಮಾಣ ಮೇ ಸಕ್ರಿಯ ಭಾಗೀದಾರಿ ನಿಭಾತಾ ಹೈ. ಯೆ ದೇಖನಾ ಬಹುತ್ ಹೀ ಸುಖದ ಹೈ ಕಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾ ಭೀ ಹಮೇಶಾ ಸೆ ಸಮಾಜ ಕಿ ಇಸ್ ಶಕ್ತಿ ಕೋ ಸಾಥ್ ಲೇಕರ್ ಚಲ್ತಿ ಹೈ. ಆಪ್ ಸಭೀ ನೇ ವಿಕಾಸ್ ಸೆ ಜುಡೇ ಕಾರ್ಯಕ್ರಮೋ ಮೇ ಸೋಶಲ್ ಅಪ್ರೋಚ್ ಕೋ ಬಹುತ್ ಮಹತ್ವ ದಿಯಾ ಹೈ. ಚಾಹೆ ವೃಕ್ಷಾರೋಪಣ ಅಭಿಯಾನ ಹೋ ಯಾ ರೂರಲ್ ಸ್ಮಾರ್ಟ್ ವಿಲೇಜ್ ಸೆಂಟರ್ಸ್ ಹೋ, ಮಹಿಳಾಓ ಔರ್ ಜನಜಾತಿಯ ಸಮಾಜ ಕೋ ಸಶಕ್ತ ಬನಾನೆ ವಾಲೆ ಕಾರ್ಯಕ್ರಮ ಹೋ ಯಾ ಫಿರ್ ಕೈದಿಯೋ ಕೆ ಮಾನಸಿಕ ಸ್ವಾಸ್ಥ್ಯ ಕೋ ಬೆಹತರ್ ಬನಾನೆ ವಾಲಾ ಅಭಿಯಾನ ಹೋ, ಯೆ ಸಭೀ ಪ್ರಯಾಸ ದೇಶ ಔರ್ ಸಮಾಜ ಕಿ ವಿಕಾಸ ಯಾತ್ರಾ ಕೆ ಉಸ್ಮೇ ಮಹತ್ವಪೂರ್ಣ ಯೋಗದಾನ ದೇನೆ ವಾಲೆ ಹೋತೆ ಹೈ. ಸಾಥಿಯೋ, ಮೇ ಏಕ್ ಔರ್ ಬಾತ್ ಕೆ ಲಿಯೇ ಯಹಾ ಉಪಸ್ಥಿತ ಹರ್ ವ್ಯಕ್ತಿ ಕಿ ಪ್ರಶಂಸಾ ಕರುಂಗಾ ಔರ್ ವೋ ಹೈ ಯುವಾ ಶಕ್ತಿ ಪರ್ ಫೋಕಸ್. ದೇಶ ಕಿ ಐಸಿ ಸಭೀ ಉಪಲಬ್ಧಿಯೋ ಕಾ ಸಬ್ಸೆ ಬಡಾ ಕಾರಣ ಹೈ ಹಮಾರೆ ಯುವಾ ಹೈ ಔರ್ ಆರ್ಟ್ ಆಫ್ ಲಿವಿಂಗ್ ಹೈ. ಕುಚ್ ಹೀ ಹಫ್ತೆ ಮೇ ಮಾನ್ಸೂನ್ ಆನೆ ವಾಲಾ ಹೈ. ಯೆ ಸಹೀ ಸಮಯ ಹೈ ಜಬ್ ಜಲ್ ಸಂರಕ್ಷಣ ಕೋ ಲೇಕರ್ ಕೆ ವ್ಯಾಪಕ ಜಾಗರೂಕತಾ ಫೈಲಾಯಿ ಜಾಯೆ. ಇಸಿ ತರಹ ಬಿಜಲಿ ಬಚಾನಾ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸೆ ದೂರಿ ಬನಾನಾ, ಸ್ಥಾನೀಯ ಉತ್ಪಾದೋ ಕೋ ಬಢಾವಾ ದೇನಾ, ಯೆ ಸಭೀ ಆರ್ಟ್ ಆಫ್ ಲಿವಿಂಗ್ ಹೀ ಹೈ. ಆಜ್ ದೇಶ ಮಿಷನ್ ಲೈಫ್ ಪರ್ ಭೀ ಜೋರ್ ದೇ ರಹಾ ಹೈ. ಯೆ ಜೀವನ್ ಕೋ ಅಧಿಕ ಜಿಮ್ಮೇದಾರಿ ಔರ್ ಜಾಗರೂಕತಾ ಕೆ ಸಾಥ್ ಜೀನೆ ಕಾ ಏಕ್ ಜೀವಂತ ಅಭಿಯಾನ ಹೈ. ಇಸ್ಮೇ ಏಕ್ ಐಸೀ ಜೀವನ ಶೈಲಿ ಅಪನಾನೆ ಕಾ ಆಗ್ರಹ ಹೈ ಜೊ ಪ್ರಕೃತಿ ಕೆ ಸಾಥ್ ಸಂತುಲನ್ ಬನಾಕರ್ ಚಲೆ. ಔರ್ ಮೇರೇ ಹಿಸಾಬ್ ಸೆ ಮಿಷನ್ ಲೈಫ್ ಭೀ ಏಕ್ ಪ್ರಕಾರ ಸೆ ಆರ್ಟ್ ಆಫ್ ಲಿವಿಂಗ್ ಕಾ ಏಕ್ ಪ್ರಕಟ ರೂಪ ಹೈ. ಮೇ ಆರ್ಟ್ ಆಫ್ ಲಿವಿಂಗ್ ಪರಿವಾರ ಕೆ ಹರ್ ವಾಲಂಟಿಯರ್ ಕಾ ಉನ್ಕಿ ಸೇವಾ ಭಾವನಾ ಔರ್ ಸಮರ್ಪಣ ಕೆ ಲಿಯೇ ಹೃದಯ ಸೆ ಬಹುತ್ ಬಹುತ್ ಅಭಿನಂದನ್ ಕರ್ತಾ ಹೂ. ಫಿರ್ ಏಕ್ ಬಾರ್ ಆಪ್ ಸಬ್ ನೇ ಮುಜೆ ಆಪ್ಕೆ ಬೀಚ್ ಆನೆ ಕಾ ಅವಸರ್ ದಿಯಾ, ಇಸ್ ಪವಿತ್ರ ವಾತಾವರಣ ಮೇ ಕುಚ್ ಪಲ್ ಬಿತಾನೆ ಕಾ ಮೌಕಾ ದಿಯಾ, ಲೋಟಸ್ ಕಿ ಛತ್ರ ಛಾಯೆ ಮೇ ಸೋಚನೆ ಕಾ ಮೌಕಾ ದಿಯಾ. ಇಸ್ಕೆ ಲಿಯೇ ಮೇ ಫಿರ್ ಸೆ ಆಪ್ ಸಬ್ಕಾ ಹೃದಯ ಸೆ ಬಹುತ್ ಬಹುತ್ ಧನ್ಯವಾದ ಕರ್ತಾ ಹೂ. ಜಯ ಗುರುದೇವ್.

ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಪೂರ್ಣಿಮಾ ಎನ್ ರಘುನಾಥ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ, ತಾಂತ್ರಿಕ ಸಹಾಯ ಆಶುತೋಷ್ ಝಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ. ಒಂದೇ

ಆಕಾಶವಾಣಿ ಬೆಂಗಳೂರು. ಸಮಯ 8:15. ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ತಾಯಂದಿರ ದಿನ, ಮದರ್ಸ್ ಡೇ. ಹಾಗಾಗಿ ಸ್ವಲ್ಪ ಮಾತು ಹಾಡುಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಎಲ್ಲಾ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ತಾಯಿ ಎಂಬ ಒಂದು ಪದದೊಳಗೆ ಒಂದು ತುಂಬ ಅದ್ಭುತವಾದಂತಹ ಶಕ್ತಿ ಇದೆ. ತಾಯಿಯ ಪ್ರೀತಿ, ತ್ಯಾಗ, ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಮಮತೆಯ ದೇವತೆ, ನಿಸ್ವಾರ್ಥ ಪ್ರೀತಿಯ ಸಾಕಾರ ಮೂರ್ತಿಯೇ ತಾಯಿ

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಕೇಳ್ತಾ ಇದ್ದೀರಾ ಕೇರಳದ ಸಿಂಹ ಚಿತ್ರದ ಗೀತೆಯನ್ನು. ಜಿ ಉದಯಶಂಕರ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

ಈ ಜಗತ್ತಿನೊಳಗೆ ತಾಯಿಯ ಪ್ರೀತಿಗಿಂತ ಮಿಗಿಲು ಅಂತ ಯಾವುದೂ ಇಲ್ಲ. ಯಾವುದೇ ಷರತ್ತು, ನಿರೀಕ್ಷೆ, ಅಪೇಕ್ಷೆ ಯಾವುದನ್ನು ಮಾಡದೇನೆ ಪ್ರೀತಿ ಮಾಡುವಳಂದ್ರೆ ತಾಯಿ ಪ್ರೀತಿ. ಅದರಲ್ಲೂ ಆಕೆಯ ತ್ಯಾಗ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ತಾಯಂದ್ರ ಗೌರವಾರ್ಥವಾಗಿ ವಿಶ್ವದಾದ್ಯಂತ ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದ್ರ ದಿನವನ್ನು ಆಚರಿಸಲಾಗುತ್ತೆ.

ಮಾಸ್ಟರ್ ಲೋಹಿತ್ ಅವರ ದನಿಯಲ್ಲಿ ಯಾರಿವನು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ರಾಜನ್ ನಾಗೇಂದ್ರ.

ಮಧು ಬಾಲಕೃಷ್ಣ ಅವರ ದನಿಯಲ್ಲಿ ಕೇಳ್ತಾ ಇದ್ದೀರಾ ದತ್ತ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಪಿ ಪಟ್ನಾಯಕ್.

सॉरी सर, बरें कोत इतलें. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 8:30, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಪ್ರೇಮಲತಾ ದಿವಾಕರ್ ಅವರ ಕಂಠಸಿರಿಯಲ್ಲಿ ಕೇಳೋಣ. ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ. ಪ್ರೀತಿಪೂರ್ಣ ಭಾವವೊಂದು ಹೃದಯ ರೀವ ಬಳಿಕೆ ಬಂದು ಬಾ ಎಂದಿದೆ ಜೀವವನ್ನು ಸವಿ ನೆನಪಿನ ಯಾನಕೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 9:30 ಇನ್ನು ಮುಂದೆ ರಾಷ್ಟೀಯ ರೂಪಕ ಕಾರ್ಯಕ್ರಮ ಮೂಡಿಬರುವುದು. ನಂತರ ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಿ ಶ್ರೀನಿವಾಸ್ ಅವರಿಂದ ವೀಣಾವಾದನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.